0: ನಮ್ಮಧ್ವನಿ.
1: ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮೊದಲನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಸಾರ್ವಜನಿಕರೇ, ನಿಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟ ಏಕೆ ಕಡಿಮೆಯಾಗಿದೆ ಎಂದು ಯೋಚಿಸುತ್ತಿದ್ದೀರಾ? ಇಂದಿನಿಂದಲೇ ಈ ಯೋಜನೆಯನ್ನು ಬಿಟ್ಟು ತೋಟಗಳಿಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿರಿ. ಏಕೆಂದರೆ ಈ ಸಾವಯವ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವಂತೆ ಇನ್ನೂ ಹೆಚ್ಚಿನ ಸಾರಜನಕ, ರಂಜಕ ಮೊದಲಾದಂತಹ ಅಂಶಗಳು ಇರುತ್ತದೆ, ಹಾಗೂ ಮಣ್ಣಿಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಇದರ ಜೊತೆಗೆ ಜೇಡಿ ಮಣ್ಣನ್ನು ಸಹ ಹಾಕಬಹುದು. ಬೆಳೆಗೆ ದೀರ್ಘಕಾಲದ ರಸವತ್ತಾದ ಸಾರವನ್ನು ಈ ಸಾವಯವ ಗೊಬ್ಬರ ನೀಡುತ್ತದೆ. ಈ ಗೊಬ್ಬರದಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಸಾವಯವ ಗೊಬ್ಬರ ಬಳಸಿ ತೋಟಗಳನ್ನು ಬೆಳೆಸಿ.
3: ಕೇಂದ್ರ 4 ತೆಲಂಗಾಣ 3 ಕೋಟಿ.

0: ನಮಸ್ತೆ, ನನ್ನ ಹೆಸರು ರಮ್ಯಾ. ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ 90.4 ಮೆಗಾಹರ್ಟ್ಜ್ ಎಫ್ಎಂ ಬೂದಿಕೋಟೆ.
1: ನಮಸ್ತೆ, ಹಾರ್ಟಿ ವೆಲ್ಕಮ್ ಟು ಯು ಆಲ್ ಫಾರ್ ದಿಸ್ ಸೆಕೆಂಡ್ ಡೇಸ್ ಯೋಗ ಸೆಷನ್, ಪಾರ್ಟ್ ಆಫ್ ಅವರ್ 4 days ಯೋಗ ಅಪ್ರಿಸಿಯೇಷನ್ ಪ್ರೋಗ್ರಾಮ್. ಲೆಟ್ ಅಸ್ ಬಿಗಿನ್ ದ ಸೆಕೆಂಡ್ ಡೇಸ್ ಯೋಗ ಸಾಧನ ವಿತ್ ಎ ಪ್ರೇಯರ್. Please sit down in any comfortable position. Broader the base, more stability, and keep your back and neck straight. Close your eyes. You can sit on your chair also if you are not comfortable on the ground. Just relax the whole body. Take a deep breath and exhale. Take a deep breath and exhale. Feeling the relaxation is very, very important. Fold your hands in Namaskar Mudra. We chant 3 times Om and a prayer all together as we did yesterday. Close your eyes. Take a deep breath.

0: Aquarine.
1: ನಮ್ಮಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ ಇವರ ಸಹಭಾಗಿತ್ವದಲ್ಲಿ ವನ್ಯಜೀವಿಗಳಿಗೆ ಅರಣ್ಯದಲ್ಲಿ ನೀರಿನ ಪ್ರಾಮುಖ್ಯತೆ ಕುರಿತು ಸಲಹೆ ಮತ್ತು ಸೂಚನೆಗಳು ಎಂಬ ಒಂದು ಕಾರ್ಯಕ್ರಮದಲ್ಲಿ ಇಂದಿನ ದಿನ ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ಶ್ರೀಯುತ ಶರತ್ ಕುಮಾರ್ ಸಿ, ಉಪವಲಯ ಅರಣ್ಯಾಧಿಕಾರಿ, ಕೋಟಗುಡ್ಡ ಶಾಖೆ, ಪಾವಗಡ ಪ್ರಾದೇಶಿಕ ಅರಣ್ಯ ವಲಯ, ಪಾವಗಡ, ತುಮಕೂರು ಜಿಲ್ಲೆ, ಇವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮೊದಲ ಬಾರಿಗೆ ಹಾಜರಿದ್ದಾರೆ. ಸರ್, ಮೊದಲಿಗೆ ತಾವು ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ, ಬಹಳ ಸಂತೋಷ. ಮೊದಲಿಗೆ ತಮ್ಮ ಒಂದು ಕಿರು ಪರಿಚಯವನ್ನು ಎಲ್ಲಾ ಕೇಳುಗರಿಗೆ ತಿಳಿಸ್ಕೊಡಿ ಸರ್.
2: ಮೊದಲನೇದಾಗಿ ಈ ಒಂದು ರೇಡಿಯೋ ಕಾರ್ಯಕ್ರಮಕ್ಕೆ ನನ್ನನ್ನ ಸ್ವಾಗತ ಮಾಡಿದ್ದಕ್ಕೆ ತಮ್ಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಹೆಸರು ಶರತ್ ಕುಮಾರ್ ಅಂತ, ಉಪವಲಯ ಅರಣ್ಯಾಧಿಕಾರಿ, ಪಾವಗಡ ಪ್ರಾದೇಶಿಕ ಅರಣ್ಯ ವಲಯ, ಕೋಟಗುಡ್ಡ ಶಾಖೆ, ಪಾವಗಡ, ತುಮಕೂರು ಜಿಲ್ಲೆ.
1: ಸರ್, ಮೊದಲ ಬಾರಿಗೆ ನಾವು ಕಾರ್ಯಕ್ರಮ ನೀಡ್ತಾ ಇದ್ದೀರಾ ನಮ್ಮ ಒಂದು ಸಮುದಾಯ ರೇಡಿಯೋ ಕೇಂದ್ರದಲ್ಲಿ, ಬಹಳ ಸಂತೋಷ, ಮತ್ತೊಮ್ಮೆ ಸ್ವಾಗತ. ಈ ಒಂದು ಸೇವೆಯಲ್ಲಿ ಸುಮಾರು ಎಷ್ಟು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀರಾ?
2: ನಾನು 2017 ಜಾಯಿನ್ ಆಗಿದ್ದು ಅರಣ್ಯ ಇಲಾಖೆಗೆ. ಈಗ ನಾನು ಟ್ರೈನಿಂಗ್ ತರಬೇತಿಯನ್ನ ಮುಗಿಸಿ ಪಾವಗಡದಲ್ಲಿ 2 ವರ್ಷದಿಂದ ಉಪವಲಯ ಅರಣ್ಯಾಧಿಕಾರಿಯಾಗಿ ನಾನು ಸೇವೆಯನ್ನ ಮಾಡ್ತಾ ಇದ್ದೇನೆ.
1: ತಮ್ಮ ಅನುಭವ ಯಾವ ರೀತಿ ಇದೆ ಸರ್, ಅಂದ್ರೆ ಯಾವ ರೀತಿ ಇದೆ? ಯಾಕಂದ್ರೆ ಪ್ರತಿಯೊಂದು ಅವರದೇ ಆದಂತ ಸೇವೆಯಲ್ಲಿ ವಿಶಿಷ್ಟವಾಗಿರುತ್ತೆ, ವೈಶಿಷ್ಟ್ಯತೆ ಇರುತ್ತೆ. ತಮ್ಗೆ ಯಾವ ರೀತಿ ಅನುಭವ ಇದೆ?
2: ಕರ್ನಾಟಕ ಸರ್ಕಾರದ ಯಾವುದೇ ಒಂದು ನೌಕರಿಯಲ್ಲಿ ನೋಡ್ತಾ ಹೋದ್ರೆ ನಮ್ದು ಯೂನಿಫಾರ್ಮ್ ಸೇವೆ ಅನ್ನೋದು ಏನಿದೆ, ನಮಗೆ ಸಮಯದ ಅಭಾವ, ಸಮಯದ ಒಂದು ಟೈಮ್ ಲಿಮಿಟ್ ಅನ್ನೋದಿಲ್ಲ. 24/7 ನಮಗೆ ಡ್ಯೂಟಿ, ಯಾವುದೇ ಟೈಮ್ ಅಲ್ಲಾದ್ರೂ ಡ್ಯೂಟಿ ಬರ್ಬೋದು. ಖಾಕಿ ಹಾಕಿದೀವಿ ಅಂತ ತಕ್ಷಣ ಖಾಕಿ ಅಂದ್ರೆ ಒಂದು ಅರ್ಥ ಸರ್ವಿಸ್. ಹಾಗಾಗಿ ನಮ್ಮಲ್ಲಿ ಹಲವಾರು 7-8 ಡಿಫ್ರೆಂಟ್ ಇವು ಬರ್ತವೆ,
1: ಅಂದ್ರೆ ವಿಂಗಡಣೆ ಇರುತ್ತೆ,
2: ವಿಂಗ್ಸ್ ಇದಾವೆ. 6-7 ಒಂದು ಪ್ರಾದೇಶಿಕ ಅರಣ್ಯ ವಿಭಾಗ, ಸಾಮಾಜಿಕ ಅರಣ್ಯ ವಿಭಾಗ, ಹಾಗೆ ವನ್ಯಜೀವಿ ವಿಭಾಗ, ವಾಟರ್ ಶೆಡ್, ಈ ರೀತಿ 6-7 ವಿಭಾಗಗಳಿರುತ್ತೆ. ನಾನು ಪ್ರಾದೇಶಿಕ ಅರಣ್ಯ ವಿಭಾಗದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಈ ಕಡೆ ನಮ್ಮ ಕಡೆ ವಾತಾವರಣ ನೋಡೋದಾದ್ರೆ ಆದಷ್ಟು ಕುರುಚಲು ಕಾಡುಗಳನ್ನ ನೋಡ್ಬೋದು. ಈ ಒಂದು ಕುರುಚಲು ಕಾಡುಗಳಲ್ಲಿ ಮೇನ್ ಡ್ಯೂಟಿ ಅಂತ ಬರೋದಾದ್ರೆ ಆದಷ್ಟು ಅರಣ್ಯ ಸಂರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಎನ್ಕ್ರೋಚ್ಮೆಂಟ್, ಅರಣ್ಯ ಒತ್ತುವರಿ ಆಗ್ತಾ ಇರುತ್ತೆ, ಮಾನವ ವನ್ಯಜೀವಿ ಸಂಘರ್ಷಣೆ ಆಗ್ತಾ ಇರುತ್ತೆ, ಹಾಗೆ ಬೆಳೆ ನಾಶ ಆಗ್ತಾ ಇರುತ್ತೆ, ಹಾಗೆ ಕಳ್ಳಬೇಟೆ ಆಗ್ತಿರುವಂತದ್ದು, ಪ್ರಾಣಿ ಬೇಟೆ ಆಗೋದು, ಈ ರೀತಿ ಕೆಲವೊಂದು ಅರಣ್ಯ ಅಪರಾಧ ಚಟುವಟಿಕೆಗಳು ನಡೀತಾ ಇರುತ್ತೆ. ಇವುಗಳನ್ನ ಮೊದಲನೇದಾಗಿ ತಡೆಗಟ್ಟಬೇಕು ಒಂದು. ಇವೆಲ್ಲ ಪ್ರೊಟೆಕ್ಷನ್ ಡ್ಯೂಟಿ ಆಗಿ ಬರುತ್ತೆ. ಇದ್ರ ಜೊತೆ ಜೊತೆಗೆ ಡೆವಲಪ್ಮೆಂಟಲ್ ಡ್ಯೂಟೀಸ್. ಡೆವಲಪ್ಮೆಂಟಲ್ ಡ್ಯೂಟೀಸ್ ಅಂದ್ರೆ ನಾವು ಅಫಾರೆಸ್ಟೇಷನ್ ಹಾಗೆ ರಿಫಾರೆಸ್ಟೇಷನ್ ವರ್ಕ್ಸ್ ಮಾಡ್ತೇವೆ. ಕಾಡಲ್ಲಿ ಎಲ್ಲೆಲ್ಲಿ ಬ್ಯಾರನ್ ಲ್ಯಾಂಡ್ಸ್ ಇರುತ್ತೆ, ಗೋಮಾಳ ಪ್ರದೇಶ ಇರುತ್ತೆ, ಹಾಗೆ ಓಪನ್ ಫಾರೆಸ್ಟ್ ಅಂದ್ರೆ ಟ್ರೀ ಕವರ್ ಮತ್ತೆ ಡೆನ್ಸಿಟಿ ಕಡಿಮೆ ಇರುವಂತ ಜಾಗದಲ್ಲಿ ನಾವು ಪ್ಲಾಂಟೇಷನ್ ರಿಫಾರೆಸ್ಟ್ ಮಾಡ್ತೀವಿ, ಹೊಸದಾಗಿ ಪ್ಲಾಂಟೇಷನ್ ನ ಬೆಳೆಸ್ತೀವಿ. ಅದೇ ರೀತಿ ಜನಗಳಿಗೆ, ಜನಸಾಮಾನ್ಯರಿಗೆ ಅರಣ್ಯದ ಮೇಲೆ ಇರುವಂತ ಆದಷ್ಟು ಒತ್ತಡವನ್ನ ಕಡಿಮೆ ಮಾಡೋಕ್ಕೋಸ್ಕರ ಅವರಿಗೆ ಉಚಿತವಾಗಿ ನಂತರದಲ್ಲಿ ಕಡಿಮೆ ರಿಯಾಯಿತಿ ದರದಲ್ಲಿ ಸಸಿಗಳನ್ನ ವಿತರಿಸ್ತೇವೆ. ಹಾಗೆ ಉಚಿತವಾಗಿ ಅರಣ್ಯ ಇಲಾಖೆಯ ಕಡೆಯಿಂದ ಗ್ಯಾಸ್ ಸೌಲಭ್ಯವನ್ನು SCPTSP ಯೋಜನೆಯಲ್ಲಿ ಕೊಡ್ತಾ ಇದ್ದೇವೆ. ಹೀಗೆ ಅದರ ಜೊತೆಗೆ ಕಮಿಟಿಗಳನ್ನ ಮಾಡ್ಕೊಂಡಿರ್ತೀವಿ, ವಿಲೇಜ್ ಫಾರೆಸ್ಟ್ ಕಮಿಟಿ, ಗ್ರಾಮ ಅರಣ್ಯ ಸಮಿತಿ. ಈ ಒಂದು ಸಮಿತಿಗಳ ಮುಖಾಂತರ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡ್ತಾ ಆದಷ್ಟು ಜನಗಳಿಗೂ ಸಹ ಇದು ನಮ್ಮ ಅರಣ್ಯ, ಇದನ್ನ ಅರಣ್ಯದಿಂದ ಏನೇನ್ ಪ್ರಾಮುಖ್ಯತೆ ಇದೆ, ಅರಣ್ಯ ಸಂರಕ್ಷಣೆಯಲ್ಲಿ ನಾವೇನೇನ್ ಕ್ರಮ ಕೈಗೊಳ್ಬೇಕು, ಇಲಾಖೆಯೊಂದಿಗೆ ನಮ್ಮ ಪಾತ್ರ ಏನು ಅನ್ನೋದನ್ನ ಅವರು ಮನದಟ್ಟು ಮಾಡ್ಕೋಬೇಕು. ಹಾಗೆ ಇಲಾಖೆ ಜೊತೆ ಕೈಗೊಡಿಸ್ಬಿಟ್ಟು ತಮ್ಮ ತಮ್ಮ ಅರಣ್ಯಗಳನ್ನ ಅಭಿವೃದ್ಧಿ ಪಡಿಸುವಲ್ಲಿ ಅವರು ಸಹ ಸಹಭಾಗಿತ್ವದೊಂದಿಗೆ ಬಾಳ್ಬೇಕು ಅನ್ನೋದ್ರಲ್ಲಿ ನಾವು ಪರಿಣಾಮಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಇದರ ಜೊತೆಗೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಕೂಡ ಬರ್ತಾ ಇರುತ್ತೆ.
1: ಬಹಳ ಸಂತೋಷ, ತಮ್ಮ ಒಂದು ಸೇವೆಯನ್ನು ಕಿರಿದಾದ ಮಾಹಿತಿ ಮುಖಾಂತರ ತಿಳಿಸ್ಕೊಟ್ರಿ ಸರ್. ಹಾಗೆ ಒಂದು ಇವತ್ತಿನ ಒಂದು ವಿಷಯದ ಕುರಿತು ನಾವು ಒಂದು ರೇಡಿಯೋ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರೆ, ಒಂದು ವನ್ಯ ಜೀವಿಗಳಿಗೆ ಅರಣ್ಯದಲ್ಲಿ ಒಂದು ನೀರಿನ ಪ್ರಾಮುಖ್ಯತೆ. ಸಾಮಾನ್ಯವಾಗಿ ಪ್ರತಿಯೊಂದು ಎಲ್ಲಾ ಜೀವರಾಶಿಗಳಿಗೂ ನೀರು ಅನ್ನೋದು ಅತ್ಯಮೂಲ್ಯವಾದದ್ದು. ತಾವು ತಮ್ಮ ಒಂದು ಸೇವೆಯಲ್ಲಿ ಆ ಒಂದು ವನ್ಯ ಜೀವಿಗಳಿಗೆ ತಾವು ಯಾವ ರೀತಿ ಅದನ್ನ ಇದ್ ಮಾಡ್ತೀರಾ, ಅಂದ್ರೆ ಅದರ ಒಂದು ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡಿ.
2: ನೀರಿನ ಪ್ರಾಮುಖ್ಯತೆ ಅಲ್ವಾ?
1: ಹೌದು
2: ನೋಡಿ, ಒಂದು ಜನರಲ್ ಥಾಟ್, ಯಾವುದೇ ಒಂದು ಜೀವಿಗೂ ಗಾಳಿ, ನೀರು, ಆಹಾರ ಅನ್ನೋದು ಒಂದು ಬೇಸಿಕ್ ನೀಡು.
1: ಹೌದು,
2: ಬೇಕೇ ಬೇಕು. ಯಾವುದೇ ಒಂದು ಜೀವಿ ತಗೊಳ್ಳಿ, ಅಟ್ಲೀಸ್ಟ್ ಒಂದು 20-30 ಊಟ ಇಲ್ದೆ ಬದುಕತ್ತೆ, ಆಹಾರ ಇಲ್ದೆ ಬದುಕತ್ತೆ, ಅದ್ರ ಮೇಲೆ ಬದುಕೋ ಶಕ್ತಿ ಇರೋಲ್ಲ. ಅದೇ ರೀತಿ ಒಂದು ಜೀವಿ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ಕನಿಷ್ಠ ಪಕ್ಷ ನೀರ್ ಇರಲೇಬೇಕು. ಒಂದಿನ ನೀರ್ ಇಲ್ದೆ ಇರ್ಬೋದು, 2 ದಿನ ಇರ್ಬೋದು, 3ನೇ ದಿನಕ್ಕೆ ವಾಟರ್ ಕಂಟೆಂಟ್ ಎಲ್ಲ ಹೋಗಿ ಆ ಜೀವಿ ಸಾಯುತ್ತೆ. ಹಾಗಾಗಿ ನಾವು ಬದುಕ್ಬೇಕು ಅಂದ್ರೆ ಅತ್ಯಮೂಲ್ಯ ಅವಶ್ಯಕ ವಸ್ತುಗಳಲ್ಲಿ ಗಾಳಿ, ನೀರು, ಆಹಾರ ಪ್ರಮುಖವಾದ.
1: ಹೌದು,
2: ಅದ್ರಲ್ಲೂ ನಮ್ಗೆ ನೀರಿನ ಅವಶ್ಯಕತೆ ಇದೆ ಅಂತ ನೀವು ಪ್ರಶ್ನೆ ಕೇಳ್ತಿದ್ದೀರಾ. ನಮ್ಮ ಭಾರತ ಖಂಡ ಏನಿದೆ, ಪರ್ಯಾಯ ದ್ವೀಪ ನಮ್ಮ ಭಾರತ, ಮೂರು ಭಾಗಗಳಲ್ಲಿ ನೀರಿನಿಂದ ಕೂಡಿದ್ದು ಒಂದು ಭಾಗ ಭೂ ಪ್ರದೇಶವನ್ನು ಹೊಂದಿದೆ. ಆದ್ರೂ ನಮ್ಗೆ ನೀರಿನ ಅವಶ್ಯಕತೆ ಇದೆ. ನಾವು ನೀರೊಳಗೆ ತುಂಬಿಲಿಗಿ ಆದ್ರೂ ನೀರಿನ ಅವಶ್ಯಕತೆ ಇದೆ. ಒಂದು ನಾವು ತಿಳ್ಕೋಬೇಕು, ಇಷ್ಟು ನೀರಿದ್ರು ಕೇವಲ ಅವು ನಮ್ಮ ಬಳಕೆಗೆ ಸೀಮಿತವಾದವು ಮಾತ್ರ, ಕುಡಿಲಿಕ್ಕೆ ಯೋಗ್ಯವಾದ ನೀರಲ್ಲ. ಅದ್ರಲ್ಲಿ ನಮ್ಗೆ ಒಂದು ಜೀವಿ ಬದುಕ್ಬೇಕು, ಆ ಜೀವಿಯ ಏಳಿಗೆ ಆಗ್ಬೇಕು, ಅದು ಕುಡಿಲಿಕ್ಕೆ ಅವಕಾಶ ಬೇಕು ಅಂದ್ರೆ ಇರೋ ನೀರಲ್ಲಿ ಕೇವಲ 3% ನೀರು ಮಾತ್ರ ಫ್ರೆಶ್ ವಾಟರ್, ಯೋಗ್ಯವಾಗಿರುವಂತ ನೀರು
1: ಕುಡಿಲಿಕ್ಕೆ
2: ಬರೀ 3% ಮಾತ್ರ ಯೋಗ್ಯವಾದಂತ ನೀರು. ನಾವೊಂದು ಯೋಚನೆ ಮಾಡ್ಬೋದು, ಈಗ ಒಂದು 10-15 ವರ್ಷ ಹಿಂದಕ್ಕೆ ಹೋಗೋಣ. ಅವಾಗ ನಮ್ಮ ತಂದೆ ಅಥವಾ ನಮ್ಮ ತಾತ ಅಜ್ಜಿ ಅವರೆಲ್ಲ ಹೇಳ್ತಾ ಇದ್ರು, ಮುಂದೆ ಒಂದು ಕಾಲದಲ್ಲಿ ನೀವೆಲ್ಲ ನೀರನ್ನ ಕೊಂಡ್ಕೊಂಡು ಕುಡಿಬೇಕು ಅಂತ.
1: ಹೌದು,
2: ಎಲ್ಲಾದ್ರೂ ನಮ್ಗೆ ನೀರ್ ಸಿಗ್ತಾ ಇತ್ತು, ಎಲ್ಲಾದ್ರೂ ತಗೊಂಡು ಕುಡಿತಾ ಇದ್ವಿ. ಈಗ ಆ ರೀತಿ ಆಗಲ್ಲ.
1: ಹೌದು,
2: ಈಗಾಗ್ಲೇ ನಾವು ಅದನ್ನ ಬಳಕೆಯಲ್ಲಿ ಮಾಡ್ತಾ ಇದೀವಿ. ವಾಟರ್ ಬಾಟಲ್ಸ್, ಫಿಲ್ಟರ್ ಬಾಟಲ್ಗಳು ನಾವು ತಗೊಂಡು ಕುಡಿತಾ ಇದೀವಿ, ಕೊಟ್ಕೊಂಡು ಕುಡಿತಾ ಇದ್ವಿ.
1: ಹೌದು, ಆಗಿನ ಕಾಲದಲ್ಲಿ ತಾವ್ ಹೇಳ್ದಾಗ್ಲೆ ಒಂದು ಕುಡಿಲಿಕ್ಕೆ ಒಂದು ಬಾವಿಯಲ್ಲಿ ಸೇದ್ಕೊಂಡ್ಬಿಡ್ತಾ ಬರ್ತಾ ಇದ್ರು, ತುಂಬಾ ಫ್ರೆಶ್ ಆಗಿರ್ತಿತ್ತು, ತುಂಬಾ ಒಂದು ತಿಳಿಯಾದಂತ ನೀರು ಶುದ್ಧವಾಗಿರ್ತಾ ಇತ್ತು.
2: ಹೌದು, ಆದ್ರೆ ಈಗ ಫ್ರೆಶ್ ವಾಟರ್ ಅನ್ನೋದು ಸಿಗೋದೇ ಇಲ್ಲ, ಫ್ಲೋರೈಡ್ ನೀರ್ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲಿ ನೋಡಿದ್ರು ಫ್ಲೋರಿನ್ ತುಂಬಿರುವಂತ ಫ್ಲೋರೈಡ್ ನೀರೇ ನಮ್ಗೆ ಸಿಗ್ತಾ ಇರೋದು.
1: ಹೌದು,
2: ಹಾಗಾಗಿ ಮುಂದೆ ಇದು ಇದೇ ರೀತಿ ಮುಂದುವರಿತಾ ಹೋದ್ರೆ ನಾವು ಪೆಟ್ರೋಲ್ ಡೀಸೆಲ್ ಹೇಗೆ ಕೊಂಡ್ಕೋತಾ ಇದೀವಿ ಅಷ್ಟು ರೇಟ್ಗೆ ನೀರನ್ನ ಸಹ ಕೊಂಡ್ಕೋಬೇಕಾಗುತ್ತೆ.
1: ಹೌದು, ಭವಿಷ್ಯ ಮುಂದಿನ ದಿನಗಳಲ್ಲಿ ನಾವು ಸ್ವಲ್ಪ ಕಾಳಜಿ ವಹಿಸ್ತಾ ಹೋದ್ರೆ ವಹಿಸ್ಲೇಬೇಕಾಗುತ್ತೆ. ವಹಿಸಿಲ್ಲ ಅಂತಂದ್ರೆ ಮುಂದಿನ ದಿನ ನಮಗೂ ಅದೇ ರೀತಿಯಾದಂತ ಪರಿಸ್ಥಿತಿ ಎದುರಾಗ್ಬಹುದು.
2: ಹೌದು, ನಮ್ಮ ಈ ಜನರೇಷನ್ ಅಲ್ಲಿ ನಾವ್ ಏನ್ ಉಳಿಸ್ಕೊಟ್ಟಿದ್ವೋ ಅದ್ರ ಪೀಳಿಗೆ ಇದೆಲ್ಲ ನಾವು ಉಪಯೋಗಿಸ್ತಾ ಇರೋದು ನಮ್ಮ ಪೂರ್ವಜರು ನಮ್ಗೆ ಉಳಿಸ್ಕೊಟ್ಟಿರೋದು.
1: ಹೌದು,
2: ಈಗ ನಾವೆಲ್ಲ ಹಾಳು ಮಾಡೋದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಯಾವ್ದು ಇರೋದಿಲ್ಲ, ಎಲ್ಲಾ ರೋಗ ರುಜಿನ ಬಂದು ಎಲ್ಲರೂ ಸಾಯ್ತಾರೆ ಹೊರತು ಉತ್ತಮವಾದ ಜೀವನ ಸಾಗುತ್ತೆ.
1: ಹೌದು,
2: ಹಾಗಾಗಿ ಇರುವಂತ ನೀರಿನ ಮೂಲಗಳು ನಾವು ಕಾಪಾಡ್ಕೋಬೇಕು. ಇದು ಅಳಿದು ಹೋಗುವಂತ ಸಂಪನ್ಮೂಲ ನೀರು ಸಹ. ಹಾಗಾಗಿ ಆದಷ್ಟು ಮಳೆಯದಿಂದ ಬಂದಂತ ನೀರು ಹರಿಬೇಕು, ಹರಿಯೋ ನೀರು ನಿಲ್ಲಬೇಕು.
1: ಹೌದು,
2: ನಿಂತ ನೀರು ಹಿಂಗ್ಬೇಕು.
1: ನಿಜ, ಇದು ಈ ರೀತಿ ಮಾಡಿದಾಗ ನಾವು ಒಂದು ಮಳೆ ನೀರನ್ನು ಸಂರಕ್ಷಿಸಬಹುದು.
2: ಹೌದು ನೋಡಿ, ಮಳೆ ಹರಿಯೋ ನೀರು ನಿಲ್ಬೇಕು, ಇಂತ ನೀರು ಹಿಂಗ್ಬೇಕು, ಹಿಂಗಿದ ನೀರು ಭೂಮಿ ಸೇರಿ ಗ್ರೌಂಡ್ ವಾಟರ್ ಸ್ಟೋರೇಜ್ ಆಗ್ತದೆ. ಇದಕ್ಕೆಲ್ಲ ಮೂಲ ಕಾರಣ ನೋಡ್ತಾ ಹೋದಾಗ ಎಲ್ಲದಕ್ಕೂ ಕೂಡ ಅರಣ್ಯ ಪರಿಸರ.
1: ಹೌದು, ಇದು ಬಹಳ
2: ಚೈನ್ ರಿಯಾಕ್ಷನ್. ಹೌದು, ಈಗ ಕೊಡಗು ಹಾಗೆ ಮಲೆನಾಡು ಏರಿಯಾದಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತು. ಯಾಕೆ? ಓಪನ್ ಫಾರೆಸ್ಟ್ ಆಯ್ತು. ಕ್ಲೋಸ್ ಫಾರೆಸ್ಟ್ ಇದ್ದಿದ್ದನ್ನ ಮರಗಳನ್ನ ಕಟಾವ್ ಮಾಡಿ ಓಪನ್ ಫಾರೆಸ್ಟ್ ಮಾಡಿದ್ರು, ಬೆಟ್ಟ ಗುಡ್ಡಗಳು ಕುಸಿ
1: ಕುಸಿ. ಹೌದು,
2: ನೀರು ಈ ಮರಗಿಡಗಳ ಬೇರುಗಳು ಮಣ್ಣನ್ನ ಹಿಡಿದುಕೊಳ್ತವೆ. ಮಳೆ ನೀರನ್ನ ಹರಿಯುವಂತ ನೀರನ್ನ ತಡೆದುಬಿಟ್ಟು ಮಣ್ಣಿನ ಸವಕಳಿ ಆಗದಂಗೆ ನೀರನ್ನ ಇಂಗುವಂತೆ ಮಾಡುತ್ತೆ. ಗ್ರೌಂಡ್ ಸ್ಟೋರೇಜ್ ಆಗುತ್ತೆ. ಆ ಗ್ರೌಂಡ್ ಸ್ಟೋರೇಜ್ ಆಗಿರೋದನ್ನ ಬೋರ್ವೆಲ್ ಮುಖಾಂತರ ನಾವು ಬಳಸ್ತಾ ಇದೀವಿ. ಸಪೋಸ್ ಅವೇನು ಆಗಿಲ್ಲ ಅಂದ್ರೆ ನೀರು ಹರಿದೋಗಿ ಸಮುದ್ರ ಸೇರುತ್ತೆ, ಫ್ರೆಶ್ ವಾಟರ್ ಕೂಡ ನಮ್ಗೆ ಯೂಸ್ ಬರ್ತಿರೋಂತ ನೀರಾಗ.
1: ಹೌದು,
2: ಹಾಗಾಗಿ ನಾವು ನೀರಿನ ಮೂಲಗಳನ್ನ ಕಾಪಾಡ್ಕೋಬೇಕಾಗಿರೋದು ಪ್ರಮುಖವಾದ ಕರ್ತವ್ಯ ನಮ್ಮೆಲ್ಲರದ್ದು ಆಗಿದೆ.
1: ಹೌದು, ಅಂದ್ರೆ ನಾವು ಈ ವಿಷಯದ ಬಗ್ಗೆ ಸೂಕ್ಷ್ಮವಾಗಿ ನಾವು ಪ್ರತಿಯೊಬ್ಬರು ಯೋಚನೆ ಮಾಡಲೇಬೇಕಾಗುತ್ತೆ. ತಾವ್ ಹೇಳಿದ ಒಂದು ಸಂಗತಿ ಬಗ್ಗೆ
2: ಭಾರತದ ಪ್ರಜೆಯಾಗಿ ನಮ್ ಕರ್ತವ್ಯ ಏನು ಅನ್ನೋದು ನಾವು ಯೋಚನೆ ಮಾಡ್ಬೇಕು. ಪ್ರತಿಯೊಬ್ಬರಿಗೂ ಅದನ್ನ ಉಳಿಸ್ಕೊಳಕ್ ಯೋಚನೆ ಮಾಡ್ಬೇಕು. ಅದ್ ಬಿಟ್ಟು ಎಲ್ಲ ನನಗೆ ಬೇಕು, ಯಾರೇನಾರ ಮಾಡ್ಕೊಂಡು ಹೋಗ್ಲಿ ಅನ್ನೋ ಒಂದು ಬುದ್ಧಿಮಾಂದ್ಯ ಇರುವಂತವ್ರು ನಮ್ಮ ದೇಶದಲ್ಲಿ ಜಾಸ್ತಿ.
1: ಹೌದು,
2: ಅವ್ರಿಗೆಲ್ಲ ಅವೇರ್ನೆಸ್ ಬರಲೇಬೇಕು ಅನ್ನೋದು ನಾನು ನಿಮ್ಮ ಈ ವಿಚಾರದಲ್ಲಿ ಹೇಳಕ್ಕೆ ಇಷ್ಟ.
1: ಹೌದು ಸರ್, ಸರ್ ಅದೇ ರೀತಿ ಇವಾಗ ನಾವು ಒಂದು ವನ್ಯಜೀವಿಗಳಿಗೆ ಬೇಕಾಗಿರುವ ನೀರಿನ ಮೂಲಗಳು ತಾವು ಯಾವ ರೀತಿ ಅಲ್ಲಿ ಸಂರಕ್ಷಣೆ ಅಂದ್ರೆ ಯಾವ ರೀತಿ ತಾವು ಅದಕ್ಕೆ ನೀರನ್ನ ವ್ಯವಸ್ಥೆ ಮಾಡಿರ್ತೀರ ಅಲ್ಲಿ
2: ಅಂದ್ರೆ ಅರಣ್ಯ ಇಲಾಖೆ
1: ಅರಣ್ಯ ಇಲಾಖೆಯಿಂದ ತಮ್ಮ ಭಾಗದಲ್ಲಿ ಇವಾಗ ತಮ್ಗೆ ಒಂದಿಷ್ಟು ಏರಿಯಾದಲ್ಲಿ ತಮ್ಮ ಒಂದು ಏನೊಂದು ಫಾರೆಸ್ಟ್ ಏರಿಯಾ ಇರುತ್ತೆ, ಹಾಗೆ ಅಂತ ಸಂದರ್ಭದಲ್ಲಿ ಕೆಲವೊಂದು ಪ್ರಾಣಿಗಳು ಇರ್ತವೆ, ಒಂದೇ ಜೀವಿಗಳು ಇರ್ತವೆ, ಅವಕ್ಕೂ ನೀರಿನ ವ್ಯವಸ್ಥೆ ಬೇಕಾಗುತ್ತೆ ಕುಡಿಯೋದಕ್ಕೆ.
2: ನೀವು ಈ ಸಂದರ್ಭದಲ್ಲಿ ನ್ಯೂಸ್ ಅಲ್ಲಿ ಕೇಳ್ತಾ ಇರ್ತೀರಿ, ಅಲ್ಲಿ ಆನೆಗಳು ಬಂದು ಬೆಳೆ ಎಲ್ಲ ನಾಶ ಮಾಡ್ತು, ಚಿರತೆಗಳು ಬಂದು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದು, ಕರಡಿಗಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತು, ಇವೆಲ್ಲ ಏನಕ್ಕೆ ಆಗ್ತಾ ಇದೆ? ನಮ್ಗೇನೋ ಮನುಷ್ಯರು, ನಮಗೆ ಬಾಯಿ ಇದೆ, ಯಾರ ಹತ್ರ ಈ ಕೆಲಸ ತಗೊಂಡು ನಮ್ಮ ಹೊಟ್ಟೆ ನಾವು ನೋಡ್ಕೋತೀವಿ. ದುಡ್ಡು ಪ್ರಾಣಿ ಪಕ್ಷಿಗಳಿಗೆ ಆ ರೀತಿ ಮಾತಾಡಕ್ಕೂ ಬರೋದಿಲ್ಲ, ಯಾರ ಹತ್ರ ಕೆಲಸ ಕೇಳಕ್ಕೂ ಬರೋದಿಲ್ಲ. ದೇವರ ಸೃಷ್ಟಿಗಳಲ್ಲಿ ಪ್ರತಿಯೊಂದು ಜೀವಿಯು ದೇವರ ಸೃಷ್ಟಿ.
1: ಹೌದು,
2: ಹಾಗೆ ಅವಕ್ಕೆ ಬೇಕಾದಂತ ಪರಿಸರ ಮಾಡೋದು, ಪರಿಸರ ರೆಡಿ ಮಾಡೋದು ಕೂಡ ದೇವರೇ ಅಲ್ವಾ?
1: ಹೌದು,
2: ಹಾಗಾಗಿ ಈ ಪ್ರಾಣಿ ಪಕ್ಷಿಗಳು ನಾರ್ಮಲ್ ಆಗಿ ಆಹಾರ ನೀರು ಕಾಡಲ್ಲೇ ಇದ್ರೆ ನಾಡಿಗೆ ಬರೋದಿಲ್ಲ. ಯಾವಾಗ ನೀರಿನಂಶ ಆಹಾರಾಂಶ ಕಾಡಲ್ಲಿ ಇರೋದಿಲ್ವೋ ಪಾಪ ಏನ್ ಮಾಡ್ತಾವೆ, ನಾಡಿಗೆ ಬರ್ತವೆ. ಎಲ್ಲಿ ಬೇಕೋ ಅಲ್ಲಿ ರೈತರ ಜಮೀನಲ್ಲಿ ಇರುವಂತ ಅವಕ್ ಬೇಕಾದಂತ ಆಹಾರ ತಿನ್ನುತ್ತೆ ಹೋಗುತ್ತೆ.
1: ಹೌದು,
2: ಅದು ಬೇಸಿಗೆಯ ಸಮಯದಲ್ಲಿ ಹೆಚ್ಚಾಗಿ ಕಾಡಲ್ಲೆಲ್ಲೂ ನೀರು ಮತ್ತೆ ಹಣ್ಣು ಬಿಡುವ ಸಸ್ಯಗಳು ಈ ಸಂದರ್ಭದಲ್ಲದ್ದು ಇಲ್ವೇ ಇಲ್ಲ ಕಾಡು. ಹಾಗಾಗಿ ನಾರ್ಮಲ್ ಆಗಿ ಲ್ಯಾಂಡ್ ಇರುವಂತದ್ದು ರೈತರ ಪ್ರದೇಶಕ್ಕೆ ಕಾಡು ಪ್ರಾಣಿಗಳು ಲಗ್ಗೆ ಹಾಕಿ ದಾಳಿ ಮಾಡಿ ನಾಶಪಡಿಸಿರೋದು ಸಾಧ್ಯವಾದಂತ ಮಾತು ಈಗ ಸಾಧ್ಯ ಆಗ್ತಿರೋದು. ಸೊ ಇದರಿಂದ ತಪ್ಪಿಸ್ಕೊಳಕ್ ಏನ್ ಮಾಡ್ಬೇಕು? ಕೇವಲ ಅರಣ್ಯ ಇಲಾಖೆ ಅಂದ್ರೆ ನಾವು ಅರಣ್ಯ ಇಲಾಖೆಯವರು ಏನು ನಾವು ದೊಡ್ಡ ಸೂಪರ್ ಮೆನ್ ಗಳಂತ ಅಲ್ಲ, ನಾವು ಕೂಡ ಸಾಮಾನ್ಯ ಮನುಷ್ಯರೇ.
1: ತಮ್ಮ ಒಂದು ಸೇವೆ ಜೊತೆ ಸಾರ್ವಜನಿಕರ ಪಾತ್ರ ಸಹ ಬಹಳ ಮುಖ್ಯ ಆಗುತ್ತೆ.
2: ಹೌದು, ಬಹಳ ಮುಖ್ಯ ಆಗುತ್ತೆ. ಅವರು ಸಹ ನಮ್ಮ ಸಹಭಾಗಿತ್ವದಲ್ಲಿ ಕೆಲಸ ಮಾಡಬೇಕಾಗುತ್ತೆ. ನೀರಿನ ಮೂಲಗಳು ಅಂತ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳೋದಾದ್ರೆ, ಈ ನಮ್ಮ ಕುರುಚಲು ಕಾಡುಗಳಲ್ಲಿ ಅಲ್ಲಲ್ಲೇ ಅಲ್ಲಲ್ಲಿ ಇಂಗು ಗುಂಡಿಗಳು, ಕೆರೆಗಳು, ತೊರೆಗಳು, ಈ ರೀತಿ ನೀರಿನ ಸೌಲಭ್ಯ ಇರುವಂತ ಪ್ರದೇಶಗಳಿರುತ್ತೆ. ಅವು ಬೇಸಿಗೆಯಲ್ಲಿ ಅವುಗಳಲ್ಲಿ ನೀರಿರಲ್ಲ, ಹಾಗಾಗಿ ಜಮೀನುಗಳಿಗೆ ಅಥವಾ ರೈತರ ಜಮೀನುಗಳಿಗೆ ಕಾಡು ಪ್ರಾಣಿಗಳು ಬರಬಹುದು.
1: ಹೌದು,
2: ಇದನ್ನ ತಪ್ಪಿಸೋಕೆ ನಾವು ಅರಣ್ಯ ಇಲಾಖೆಯ ಕಡೆಯಿಂದ ನ್ಯಾಚುರಲ್ ಆಗಿ ಎಲ್ಲೆಲ್ಲಿ ಮಳೆ ನೀರು ಹರಿದು ಬರುತ್ತೋ ಅಂತ ಜಾಗದಲ್ಲಿ ಚೆಕ್ ಡ್ಯಾಮ್ಗಳು, ಮತ್ತೆ ಕೆರೆಗಳಿಗೆ ಕೆರೆಕಟ್ಟೆಗಳು, ನಾಲಾ ಬದುಗಳು, ಇಂಗು ಗುಂಡಿಗಳು, ಈ ರೀತಿ ವಾಟರ್ ಸ್ಟೋರೇಜ್ ಮಾಡುವಂತ ಕೆಲವೊಂದು ಇಲಾಖೆಯ ಕಾಮಗಾರಿಗಳನ್ನ ನಾವು ಮಾಡ್ತಾ ಇದ್ದೀವಿ.
1: ಅಂದ್ರೆ ತಾವು ಅದನ್ನ ಒಂದು ಬೇಸಿಗೆ ಕಾಲದಲ್ಲಿ ಶುರು ಮಾಡ್ಕೊಂಡು ಮಳೆಗಾಲದಷ್ಟಕ್ಕೆ ಅದು ರೆಡಿ ಮಾಡಿರ್ತೀವಿ.
2: ಅಲ್ಲಿ ವಾಟರ್ ಸ್ಟೋರೇಜ್ ಇರೋದ್ರಿಂದ ನೆಕ್ಸ್ಟ್ ಇಯರ್ ಬೇಸಿಗೆಗೆ ಅಲ್ಲಿ ನಿಂತಿರೋ ನೀರು ಕಾಡು ಪ್ರಾಣಿಗಳಿಗೆ ಉಪಯೋಗವಾದ.
1: ಅಂದ್ರೆ ಈ ರೀತಿ ಆ ಒಂದು ಕೆಲವೊಮ್ಮೆ ಏನ್ ಮಾಡ್ತಾರೆ, ತಾವೇನ್ ಮಾಡಿರ್ತಾರೆ ಈ ತರ ಸ್ಟ್ರಕ್ಚರ್ ಗಳನ್ನ ಅದೇ ರೀತಿ ಕಾಪಾಡ್, ಕೆಲವೊಮ್ಮೆ ಇವಾಗ ಯಾರಾದ್ರೂ ಕಾಡಿಗೆ ಹೋದಾಗ ಅದನ್ನ ಸಹ ಜನಗಳು ಅದೇ ರೀತಿ ಕಾಪಾಡ್ಕೋಬೇಕಾಗುತ್ತೆ. ಅಲ್ಲಿ
2: ಕಾಪಾಡ್ಕೋಬೇಕು, ಅದನ್ನ ಡಿಸ್ಟರ್ಬ್ ಮಾಡ್ತಾರೆ, ಹೊಡೆದಾಕ್ತಾರೆ ಜನಗಳು, ಅಷ್ಟು ಸಾಮಾನ್ಯ ಜ್ಞಾನ ಕೂಡ ಜನತೆಗೆ.
1: ಹೌದು, ಕೆಲವೊಮ್ಮೆ ಈ ರೀತಿ ಕೃತ್ಯಗಳು ಕೆಲವೊಂದು ಕಡೆ ನಡೆದಿರುತ್ತೆ, ಈ ರೀತಿ ಆಗದೆ ಅಂತ ನೋಡ್ಕೋಬೇಕಾಗುತ್ತೆ ಪ್ರತಿಯೊಬ್ರು. ಹಾಗೆ ಸರ್, ಒಂದು ಅರಣ್ಯ ಇಲಾಖೆಯಿಂದ ಒಂದು ತಾವೇನೊಂದು ವನ್ಯಜೀವಿಗಳಿಗೆ ಸಂರಕ್ಷಣೆ ಮಾಡಲು ಒಂದು ಯಾವೆಲ್ಲ ಕಾರ್ಯಕ್ರಮಗಳನ್ನ ತಾವು ಕೈಗೊಳ್ತೀರಾ
2: ವನ್ಯಜೀವಿ ಸಂರಕ್ಷಣೆಗೆ ಅಂತ ಹೇಳೋದಾದ್ರೆ? ಆದಷ್ಟು ಬೇಸಿಗೆಯಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ. ಅಂತ ಟೈಮಲ್ಲಿ ನಾನು ಈಗಾಗಲೇ ಹೇಳ್ದಂಗೆ, ಆದಷ್ಟು ಕಾಡು ಪ್ರಾಣಿಗಳು ಮನುಷ್ಯರ ರೈತರ ಜಮೀನಿಗೆ ಬರ್ತಾ ಇರುತ್ತೆ, ಹಾಗಾಗಿ ಬೆಳಿಗ್ಗೆ ಸಾಯಂಕಾಲ ಟೈಮಲ್ಲಿ ಅವ್ರು ನೋಡ್ಕೊಂಡು ವ್ಯವಹರಿಸಬೇಕಾಗುತ್ತೆ. ಕೆಲವರು ಸುಮ್ನೆ ಏಕಾಏಕಿ ಹೋಗ್ತಾ ಇರ್ತಾರೆ, ನೋಡೋದಿಲ್ಲ. ಈ ಕಾಡು ಪ್ರಾಣಿಗಳು ನಮ್ಗೆ ಎಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ಅವು ಗಾಬರಿಗೊಂಡು ಬಂದ್ರ ಮೇಲೆ ಅಟ್ಯಾಕ್ ಮಾಡ್ತಾ ಹೊರತು ಅವು ಇಂಟೆನ್ಷನಲಿ ಅಟ್ಯಾಕ್ ಮಾಡೋದಿಲ್ಲ.
1: ಕೇಳಿರ್ತೀವಿ ಕೆಲವು ಕಡೆ, ತಾವ್ ಹೇಳ್ದಾಗ್ಲೇ ಏನ್ ಮಾಡಿರ್ತಾರೆ ಅಂದ್ರೆ ಕೆಲವು ಆನೆ ತುಳಿತದಿಂದ ರೈತ ಸಾವನ್ನಪ್ಪಿದ ಅಂತ, ಈ ರೀತಿ ನಾವು ಒಂದು ನ್ಯೂಸ್ ಪೇಪರ್ ಅಲ್ಲಾಗಿರ್ಬೋದು ವಾರ್ತೆಗಳಲ್ಲಾಗ್ಲಿ ಕೇಳ್ತಾ ಇರ್ತೀವಿ ಅವಾಗ ಅವಾಗ.
2: ಆನೆಗಳು ಭಯಪಟ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬಂದಿದ್ದಾರೆ ಅನ್ನೋ ಆ ಒಂದು ಗಾಬರಿಯಲ್ಲಿ ಅವು ತಮ್ಮನ್ನ ತಾವು ರಕ್ಷಿಸ್ಕೊಳ್ಳೋಸ್ಕರ ಆ ಒಂದು ಟೈಮಲ್ಲಿ ಅವು ಅಟ್ಯಾಕ್ ಮಾಡ್ತಾರೆ.
1: ಒಂದು ಆ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರು ಯಾವ ರೀತಿ ಪ್ರತಿಕ್ರಿಯಿಸಬೇಕಾಗುತ್ತೆ ಇವಾಗ?
2: ಸಾರ್ವಜನಿಕರು ಆದಷ್ಟು ಅರಣ್ಯ ಇಲಾಖೆಗೆ ಮುಂದೆ ಮಾಹಿತಿ ರವಾನಿಸಬೇಕು. ಇಂತ ಒಂದು ಜಾಗದಲ್ಲಿ ಆನೆಗಳ ಗುಂಪಿದೆ ಅಂದ್ರೆ ಆದಷ್ಟು ಹತ್ರಕ್ಕೆ ಹೋಗ್ಬಾರ್ದು, ಯಾವುದೇ ಶಬ್ದ ಮಾಡಬಾರ್ದು, ಅವಕ್ಕೆ ಗಾಬರಿ ಮಾಡಬಾರ್ದು ಮೊದಲನೇದಾಗಿ. ಅವುಗಳ ಪಾಡಿಗೆ ಅವನ್ ಬಿಟ್ಟರೆ ಅರಣ್ಯ ಇಲಾಖೆಯವರು ಶೀಘ್ರವಾಗಿ ಬರ್ತಾರೆ, ಆನೆಗಳ ಗುಂಪನ್ನ ಕಾಡಿಗೆ ಕಳಿಸುವಂತ ಜವಾಬ್ದಾರಿಯನ್ನು ಅವ್ರು ತಗೊಂಡು ಹಾಗೆ ಕಳಿಸ್ತಾರೆ ಕೂಡ. ಜೊತೆಗೆ ರೈತರು ಯಾವುದೇ ನಮ್ ಬೆಳೆ ನಾಶ ಆಯ್ತು ಅಥವಾ ತೊಂದರೆ ಆಯ್ತು ಅಂತ ಅವರು ತಮ್ಮ ಅಳಲನ್ನ ಹಾಗೆ ಇಟ್ಕೊಳ್ಳೋದು ಬೇಡ. ಅರಣ್ಯ ಇಲಾಖೆಯಿಂದ ಈ ಪರಿಹಾರ ಅಂತ ಹೇಳಿ ಒಂದು ತಂತ್ರಾಂಶವನ್ನ ಸಿದ್ಧ ಮಾಡಿದ್ದೇವೆ. ಆ ರೈತನ ಜಮೀನಿಗೆ ಸಂಬಂಧಪಟ್ಟ ಪಹಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಹಾಗೆ ಎರಡು ಫೋಟೋ, ಮತ್ತೆ ಅವನು ಆ ಜಮೀನಲ್ಲಿ ಬೆಳೆದಿರೋದಕ್ಕೆ ಬೆಳೆ ದೃಢೀಕರಣ ಪತ್ರ, ಇಷ್ಟು ದಾಖಲೆಗಳನ್ನ ಕೊಟ್ರೆ 10-15 ದಿನಗಳೊಳಗೆ ಅವ್ರಿಗೆ ಎಷ್ಟು ಬೆಳೆ ನಷ್ಟ ಆಗಿರುತ್ತೋ ಅಷ್ಟನ್ನ ಅವ್ರ ಖಾತೆಗೆ ಅಮೌಂಟ್ ನಾವು ಜಮಾ ಮಾಡುತ್ತೇವೆ ಬೆಳೆ ನಾಶ ಆಗಿದೆ ಅಂತ ಹೇಳಿ. ಇದೊಂದೇ ಅಲ್ಲ, ಕೇವಲ ಆನೆದೊಂದೇ ಅಲ್ಲ, ಕರಡಿಗಳಾಗಿರ್ಬೋದು, ಕಾಡು ಹಂದಿಗಳಾಗಿರ್ಬೋದು, ಈಗಿರ ಈ ಮಳೆಗಾಲದಲ್ಲಿ ಅಥವಾ ನೀರಾವರಿ ಇರುವಂತವ್ರು ಶೇಂಗಾ ಈ ತರ ಬೆಳೆಗಳು ಬೆಳೆದಿರ್ತಾರೆ, ಕಾಡು ಹಂದಿಗಳು ಕರಡಿಗಳು ಕಿತ್ತಾಕಿರುತ್ತೆ, ಅಂತವ್ರಿಗೂ ಸಹ ನಾವು ಅರಣ್ಯ ಇಲಾಖೆ ವತಿಯಿಂದ ಬೆಳೆ ಪರಿಹಾರವನ್ನು ಒದಗಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅವ್ರ ಎಲ್ಲದಕ್ಕೂ ನಮಗೆ ಮುಖ್ಯವಾಗಿರೋದು ನಮ್ಮ ಜೀವ, ರೈತರ ಜೀವ. ಕಾಡು ಪ್ರಾಣಿಗಳು ಬಂದು ತಿಂತಿದೆ ಅಂತೇಳಿ ಅಟ್ಯಾಕ್ ಮಾಡಕ್ ಹೋದ್ರೆ ಅವರೇ ಸಿಗಾಕೊಂಡು ಅವ್ರು ಸಾಯ್ಬೇಕಾಗುತ್ತೆ. ಅದ್ರ ಬದಲು ಹಿಂಗಾಗಿದೆ ಅಂದ ತಕ್ಷಣ ತಕ್ಷಣವೇ ನಿಮ್ಮ ಹತ್ತಿರದಲ್ಲಿರೋ ಅರಣ್ಯ ಇಲಾಖೆಗೆ ಅವರು ದೂರನ್ನ ದಾಖಲಿಸಬೇಕು, ಅವರಿಗೆ ಮಾಹಿತಿಯನ್ನ ಕೊಡ್ಬೇಕು. ನಂತರದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬಂದು ನಿಮ್ಮ ಬೆಳೆ ಎಷ್ಟು ನಷ್ಟವಾಗಿದೆಯೋ ಅಷ್ಟಕ್ಕೆ ಪರಿಹಾರ ಧನವನ್ನು ಒದಗಿಸಿಕೊಡುವಂತ ಕೆಲಸ ಮಾಡ್ತಾರೆ.
1: ಹೌದು ಸರ್. ಹಾಗೆ ಇನ್ನೊಂದು, ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬೇಟೆ ಆಡೋದಕ್ಕೆ ಹೋಗ್ತಾರೆ ಅಂತ ಕಾಡಿಗೆ. ಅಂತವ್ರ ವಿರುದ್ಧ ತಾವು ಯಾವ ರೀತಿ ಕ್ರಮ ಕೈಗೊಳ್ತೀರಾ?
2: ಈ ರೀತಿ ತಪ್ಪು ನಡೆಯುತ್ತೆ ಅಂತ ಹೇಳಿ ನಮ್ಮಲ್ಲಿ ಕೆಲವೊಂದು ಕಾಯ್ದೆ ಕಟ್ಟಡಗಳಿವೆ, ಅವು ಹೇಳ್ತೀವಿ ನೋಡಿ. ಕರ್ನಾಟಕ ಫಾರೆಸ್ಟ್ ಆಕ್ಟ್, ಕರ್ನಾಟಕ ಅರಣ್ಯ ಕಾಯ್ದೆ ಹಾಗೂ ನಿಯಮಗಳು 1963-1969, ಇದರಲ್ಲಿ ಸೆಕ್ಷನ್ 24 ಹೇಳುತ್ತೆ, ಯಾರೇ ಆಗ್ಲಿ ಇಲ್ಲಿಗಲ್ ಆಗಿ ಫಾರೆಸ್ಟ್ ಗೆ ಎಂಟ್ರಿ ಆದ್ರೆ ಅಥವಾ ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡುತ್ತೆ, ಅರಣ್ಯದಲ್ಲಿ ಬೆಳೆದಂತ ಮರಗಳನ್ನ ಮರಮುಟ್ಟುಗಳನ್ನ ಕಡಿದ್ರೆ ಅಥವಾ ಕಾಡಿಗೆ ಬೆಂಕಿ ಇಟ್ರೆ, ಕಾಡಲ್ಲಿ ಏನಾದ್ರು ಸುಡ್ತಾ ಇದ್ರೆ ಇಂಥವ್ರಿಗೆ ಕಠಿಣವಾದ ಶಿಕ್ಷೆ ಸೆಕ್ಷನ್ 24 ಅಡಿಯಲ್ಲಿದೆ. ಹಾಗೆ ಅವರಿಗೆ ಅದು ತುಂಬಾ ತೀಕ್ಷ್ಣವಾದ ಅಪರಾಧವಾಗಿದ್ದು ಸಾಕ್ಷ್ಯಾಧಾರಗಳು ಹೆಚ್ಚಿನದಾಗಿ ಪೂರಕವಾಗಿದ್ರೆ ಅವ್ರಿಗೆ ನಾನ್ ಬೇಲೇಬಲ್ ಅಫೆನ್ಸ್ ಆಗಿ ಅದ್ ಪರಿಣಾಮ ಆಗುತ್ತೆ, ಅವ್ರಿಗೆ ಬೇಲ್ ಕೂಡ ಸಿಗೋದಿಲ್ಲ. ತೀರಾ ಕಠಿಣವಾದ ಕಾನೂನುಗಳಿದೆ. ಅದೇ ರೀತಿ ವೈಲ್ಡ್ ಲೈಫ್ ಅಲ್ಲಿ ನೀವ್ ಹೇಳಿದ್ರೆ ಬೇಟೆ ಆಡೋದು ಅದಕ್ಕೆ ಬರ್ತಾರೆ ಅಂದಾಗ ಅದಕ್ಕೆ ವನ್ಯ ಜೀವಿ ಸಂರಕ್ಷಣಾ ಕಾಯ್ದೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಇದೆ 1972. ಅದ್ರ ಪ್ರಕಾರ ಸೆಕ್ಷನ್ 9, 39 ಮತ್ತೆ ಅದಕ್ಕೆ ಜುರ್ಮಾನೆ 51 ಅಲ್ಲಿ ಕೋಚಿಂಗ್ ಬೇಟೆ ಆಡೋದಕ್ಕೆ ಬಂದಿರೋರ್ಗೆ FIR ಆಯ್ತು ಅಂದ್ರೆ ಅದು ಸಹ ತೀಕ್ಷ್ಣವಾದ ರೂಪದಲ್ಲಿ ನಾನ್ ಬೇಲಬಲ್ ಕೇಸ್ ಆಗುತ್ತೆ. ಆರೋಪಿಗಳಿಗೆ ಜೈಲ್ ಶಿಕ್ಷೆ.
1: ಅಂದ್ರೆ ಈ ರೀತಿ ಪ್ರಕರಣಗಳಲ್ಲಿ ಯಾರಾದ್ರೂ ಇದಾದ್ರೆ ಈ ರೀತಿಯಾದಂತ ಒಂದು
2: ಕಾನೂನು ಕ್ರಮ
1: ಕೈಗೊಳ್ತೀರಾ? ಆದಷ್ಟು ಸಾರ್ವಜನಿಕರು ಈ ರೀತಿಯಾದಂತ ಕೃತ್ಯಗಳನ್ನು ಕಮ್ಮಿ ಮಾಡಬೇಕಾಗುತ್ತೆ. ಹೌದು, ಯಾಕಂದ್ರೆ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡಬೇಕು, ಅದು ನಮ್ಮ ಒಂದು ದೇಶದ ಆಸ್ತಿ ಇದ್ದಂಗೆ. ಹೌದು, ಪ್ರತಿಯೊಂದು ವನ್ಯಜೀವಿಗಳನ್ನು ಸಹ
2: ಆದಷ್ಟು ಜನರಲ್ಲಿ ನಾವು ಅವೇರ್ನೆಸ್ ಕ್ರಿಯೇಷನ್ ಮಾಡ್ತಾ ಇದ್ದೇವೆ. ಆದ್ರೂ ತಿಳ್ಕೊಬೇಕಾಗಿದೆ, ಈಗ ಎಜುಕೇಟೆಡ್ ಯೂತ್ ನಮ್ಮಲ್ಲಿರೋದು ಮೊದ್ಲಿದ್ದ ಪರಿಸ್ಥಿತಿ ಈಗಿಲ್ಲ, ಆದಷ್ಟು ಕಡಿಮೆ ಆಗಿದೆ. ಇಲ್ಲಿಗಲ್ ಕಟಿಂಗ್ ಮೊದ್ಲೆಲ್ಲ ಮಾಡ್ತಾ ಇದ್ರು, ಇಲ್ಲಿಗಲ್ ಕಟಿಂಗ್ ಇಲ್ಲ. ಅರಣ್ಯ ಇಲಾಖೆಯಿಂದ ಗ್ಯಾಸ್ ಸೌಲಭ್ಯವನ್ನ SCPTSP ಯೋಜನೆಯಲ್ಲಿ SCST ಅವ್ರಿಗೆ ಗ್ಯಾಸ್ ಸೌಲಭ್ಯವನ್ನು ಒದಗಿಸಿದ್ದೇವೆ, ಸೋಲಾರ್ ಲೈಟ್ ಅನ್ನ ಒದಗಿಸಿದ್ದೇವೆ. ಗ್ರಾಮ ಅರಣ್ಯ ಸಮಿತಿಗಳನ್ನ ಮಾಡಿಕೊಂಡು ಸಮಿತಿಯಲ್ಲಿ ರೂಪುಗೊಂಡಂತ ಯಾವುದೇ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು SHGಗಳು ರೂಪುಗೊಂಡಂತೆ ಅವುಗಳಿಗೆ ಕೃಷಿ ಉತ್ಪನ್ನ ಚಟುವಟಿಕೆಗಳು, ಆದಾಯ ಉತ್ಪನ್ನ ಚಟುವಟಿಕೆಗಳು ಮಾಡ್ಕೊಳ್ಳಿಕ್ಕೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಕೇವಲ 1% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸ್ಕೊಡ್ತಾ ಇದ್ದೇವೆ. ಜೊತೆಗೆ ಆ ಊರಿನ ಸ್ಕಿಲ್ ಟ್ರೈನಿಂಗ್ ಅಂತ ಮಾಡ್ತೇವೆ ಯೋಜನೆಯಲ್ಲಿ. ಗ್ರಾಮಾರಣ್ಯ ಸಮಿತಿ ಅದರ ಯೋಜನೆಯಲ್ಲಿ ಟೈಲರಿಂಗ್ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಅಥವಾ ಕಂಪ್ಯೂಟರ್ ನಾಲೆಡ್ಜ್ ಇರ್ಬೋದು, ಈ ರೀತಿ ಅಲ್ಲಿನ ಯುವಕರಿಗೆ ಯುವತಿಯರಿಗೆ ಸ್ಕಿಲ್ ಟ್ರೈನಿಂಗ್ ಕೊಟ್ಟು ಆದಷ್ಟು ಅವರ ಜೀವನಾಧಾರವಾಗಿ ಏನಾದ್ರೂ ಒಂದು ಉದ್ಯೋಗವನ್ನ ಅವರು ರಚನೆ ಮಾಡ್ಕೊಂಡು ತಮ್ಮ ಆದಾಯ ಉತ್ಪನ್ನವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಾವು ಆದಷ್ಟು ಟ್ರೈನಿಂಗ್ ಕೊಡ್ತಾ ಇದೀವಿ ಅರಣ್ಯ ಇಲಾಖೆಯಿಂದ. ಇದೆಲ್ಲ ಮುಗಿದು ಏನಕ್ಕೆ ಮಾಡ್ತಾ ಇದೀವಿ, ಆದಷ್ಟು ಜನರಿಗೆ ಅರಣ್ಯದ ಮೇಲೆ ಇರುವಂತ ಒತ್ತಡವನ್ನ ಕಡಿಮೆ ಮಾಡೋದು.
1: ಹೌದು, ಅಂದ್ರೆ ಕೆಲವರು ಈ ರೀತಿ ಕಳ್ತನದಿಂದ ಒಂದು ಕಟ್ಟಿಗೆಗಳನ್ನ ತಗೊಂಡು ಹೋಗುದು ತೆರೆದು ಬಿಟ್ಟು ಒಂದು ಅರಣ್ಯವನ್ನು ಸಂರಕ್ಷಣೆ ಮಾಡಿದಾಗುತ್ತೆ ಅವರ ಒಂದು ಜೀವನಕ್ಕೆ ತಮ್ಮ ಕಡೆಯಿಂದ ಬರುವಂತ ಯೋಜನೆಗಳು ಅವರಿಗೆ ಮುಟ್ಟಿದಲ್ಲಿ ಒಂದು ಅವರ ಒಂದು ಜೀವನ ಸುಸ್ಥಿರತೆ ಒಂದು ಆರಾಮಾಗಿ, ಯಾಕಂದ್ರೆ ಒಂದು ಸಸ್ಟೈನಬಿಲಿಟಿ ಅವರಲ್ಲಿ ಆಗುತ್ತೆ ಅವರ ಒಂದು ಕುಟುಂಬಕ್ಕೆ.
2: ಹೌದು, ಆದಷ್ಟು ಅವೇರ್ನೆಸ್ ಜನರೇಷನ್ ಆಗುತ್ತೆ. ನಾವು ಒಬ್ರು ಬಾಯಿಂದ ಬಾಯಿಗೆ ಕಾರ್ಯರೂಪಕವಾಗಿ ಹೋದಂತ ಅವರು ಸಹ ಅರಣ್ಯ ಇಲಾಖೆಯೊಂದಿಗೆ ಕೆಲಸ ಮಾಡಿದಂತಾಗುತ್ತೆ. ಅವರು ಸಹ ಇನ್ನೊಬ್ಬ ತಪ್ಪಿತಸ್ಥರನ್ನ ಹಿಡಿದು ದಂಡ ಹಾಕಿಸ್ಬಿಟ್ಟು ಅಥವಾ ಅವ್ರಿಗೆ ಏನಾದ್ರು ಒಂದು ಶಿಕ್ಷೆ ಕೊಟ್ಟು ಅರಣ್ಯನ ಮೇಲಿರುವಂತ ಒತ್ತಡವನ್ನು ಕಡಿಮೆ ಮಾಡಿದಂಗಾಗುತ್ತೆ.
1: ಹಾಗೆ ಸರ್, ಇವಾಗ ತಮ್ಮ ಒಂದು ಯೋಜನೆಗಳು ಯಾರು ಸಾರ್ವಜನಿಕರು ಪಡ್ಕೋಬೇಕಂದ್ರೆ ಖುದ್ದಾಗಿ ತಮ್ಮ ಒಂದು ಇಲಾಖೆಗೆ ತಮ್ಮ ಒಂದು ಆಫೀಸ್ಗೆ ಬಂದ್ಬಿಟ್ಟು ಸಂಪರ್ಕ ಮಾಡಬಹುದಾಗುತ್ತೆ.
2: ಸಣ್ಣದಿರಲಿ, ದೊಡ್ಡ ವಿಚಾರ ಇರಲಿ, ಚಿಕ್ಕ ಪುಟ್ಟ ವಿಚಾರ ಇರಲಿ, ಏನು ಅಭ್ಯಂತರ ಇಲ್ದಂಗೆ ಹತ್ತಿರದ ಅರಣ್ಯ ಇಲಾಖೆಗೆ ಸಂಪರ್ಕಿಸಿ ಸಂಪರ್ಕ ಮಾಡಿ ತಮಗೆ ಏನೇನ್ ಸೌಲಭ್ಯ ಇದೆ ಅದನ್ನ ಕೇಳಿ ತಿಳ್ಕೊಬೇಕು. ಯಾರೇ ಆಗ್ಲಿ ಬಂದು ಹೇಳೋದಿಲ್ಲ, ಕೇಳಿ ಅವ್ರು ತಿಳ್ಕೊಂಡು ಅದ್ರ ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ. ಇದ್ರ ಜೊತೆಗೆ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಇದೊಂದಲ್ದೆ ನಮ್ಮ ಇಂಡಿಯನ್ ಗವರ್ಮೆಂಟ್ ಕೆಲವೊಂದು ಪ್ರಾಜೆಕ್ಟ್ ಗಳನ್ನ ತಂದಿದೆ. ಪ್ರಾಜೆಕ್ಟ್ ಟೈಗರ್ ಅಂತ 1972 ಅಲ್ಲಿ ಇನಿಷಿಯೇಟ್ ಆಯ್ತು. ಟೈಗರ್ ಗಳ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಏನೇನು ಉಪಲಬ್ಧಗಳನ್ನ ನಾವು ಹಾಕೋಬೇಕು ಅವನ್ನೆಲ್ಲ ಒಂದು ಮಿತಿ ವನ್ಯಜೀವಿ ಅಭಯಾರಣ್ಯಗಳನ್ನ ಸೃಷ್ಟಿ ಮಾಡಿ ಅವುಗಳ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನ ನಮ್ಮ ಇಂಡಿಯನ್ ಗವರ್ಮೆಂಟ್ ವಹಿಸ್ತಾ ಇದೆ. ಪ್ರಾಜೆಕ್ಟ್ ಟೈಗರ್ ಆಗಿರ್ಬೋದು, ಪ್ರಾಜೆಕ್ಟ್ ಎಲಿಫೆಂಟ್ ಆಗಿರ್ಬೋದು, ಪ್ರಾಜೆಕ್ಟ್ ಕ್ರೊಕೊಡೈಲ್ ಆಗಿರ್ಬೋದು, ಇವೆಲ್ಲದರ ಜೊತೆಗೆ ನಮ್ಮ ಬಯೋಡೈವರ್ಸಿಟಿ ಅಂಡ್ ಫಾರೆಸ್ಟ್ ಕನ್ಸರ್ವೇಷನ್ ಕುರಿತು ಕೆಲವು ಕಾನೂನುಗಳನ್ನ ನಮ್ಮ ಇಂಡಿಯನ್ ಗವರ್ಮೆಂಟ್ ಪುಟ್ ಫೋರ್ತ್ ಮಾಡಿದೆ ನೋಡಿ. ಅದು ಯಾವ್ದಿರ್ಬೋದು ಅಂದ್ರೆ ಫಿಷರೀಸ್ ಆಕ್ಟ್ ಇರ್ಬೋದು, ಇಂಡಿಯನ್ ಫಾರೆಸ್ಟ್ ಆಕ್ಟ್ ಇರ್ಬೋದು, ಮೈನ್ಸ್ ಅಂಡ್ ಮಿನರಾಲಜಿ ಆಕ್ಟ್ ಇರ್ಬೋದು, ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಅಂಡ್ ಏರ್ ಆಕ್ಟ್ ಇರ್ಬೋದು, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಇರ್ಬೋದು, ಬಯೋಡೈವರ್ಸಿಟಿ ಆಕ್ಟ್ ಇರ್ಬೋದು, ಶೆಡ್ಯೂಲ್ ಟ್ರೈಬ್ಸ್ ಅಂಡ್ ಅದರ್ ಫಾರೆಸ್ಟ್ ರಿಸರ್ವ್ಸ್ ಆಕ್ಟ್ ಇರ್ಬೋದು. ಈ ಎಲ್ಲಾ ಕಾಯ್ದೆಗಳು ಅರಣ್ಯ ಸಂರಕ್ಷಣೆಯಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸುತ್ತೆ. ಅರಣ್ಯ ಅಪರಾಧ ಚಟುವಟಿಕೆಗಳಲ್ಲಿ ಈ ಕಾಯ್ದೆಗಳನ್ನು ಉಪಯೋಗಿಸಿ ಕಠಿಣವಾದ ಶಿಕ್ಷೆಯನ್ನು ಈ ಕಾನೂನುಗಳು ಹೆಚ್ಚಿನ ರೀತಿಯಲ್ಲಿ ಕೆಡ್ತವೆ.
1: ಒಟ್ಟಾರೆಯಾಗಿ ಒಂದು ಎಲ್ಲಾ ಒಂದು ಯೋಜನೆಗಳು ಏನೋ ಒಂದು ಅರಣ್ಯ ಸಂರಕ್ಷಣೆಗೆ ಮಾಡ್ತಾ ಇದ್ದಾಗ ಸುತ್ತಮುತ್ತ ಇರುವಂತ ಒಂದು ಹಳ್ಳಿಯಲ್ಲಿರುವಂತ ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯ ಆಗುತ್ತೆ ಪ್ರತಿಯೊಂದು ಕಾರ್ಯರೂಪದಲ್ಲಿ ಅದನ್ನ ಯಶಸ್ವಿ ಮಾಡಬೇಕಾದಾಗ.
2: ನಿಜ.
1: ಕೊನೆಯದಾಗಿ ಒಂದು ಅರಣ್ಯದಲ್ಲಿ ಇವಾಗ ಕೆಲವೊಮ್ಮೆ ಕೆರೆ ಕುಂಟೆಗಳು ಒಂದು ಚೆಕ್ ಡ್ಯಾಮ್ ಅಲ್ಲಿ ನೀರಿಲ್ಲ ಅಂತಂದ್ರೆ ಪರ್ಯಾಯ ವ್ಯವಸ್ಥೆ ವನ್ಯಜೀವಿಗಳು ತಾವು ಯಾವ ರೀತಿ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಅಲ್ಲಿ ನೀರಿನ ಅಭಾವ ಕಂಡು ಬರುತ್ತೆ ಅಂತ ಸಂದರ್ಭದಲ್ಲಿ ಯಾವ ರೀತಿ ತಾವು ಅದನ್ನ ನಿಭಾಯಿಸ್ತಾರೆ?
2: ಪರ್ಯಾಯ ವ್ಯವಸ್ಥೆ ಅಂತ ಅಂದಾಗ ಆದಷ್ಟು ನೀರಿನ ಮೂಲಗಳು ಎಲ್ಲಿ ಹರಿಯುತ್ತೆ ಆ ಕಡೆ ನಾವು ಚೆಕ್ ಡ್ಯಾಮ್ ನಾಲಗಳನ್ನ ಮಾಡಿರ್ತೀವಿ. ಒಂದು ವೇಳೆ ನೀರ್ ಇಲ್ಲ ಅಂದಾಗ ನಮ್ಮ ಇಲಾಖೆಯ ವತಿಯಿಂದ ಟ್ಯಾಂಕರ್ಗಳ ಮೂಲಕ ನೀರ್ ಬಿಡುವ ಕೆಲಸವನ್ನು ನಾವು ಮಾಡಿದ್ದೇವೆ. ರಸ್ತೆ ಬದಿ ನೆಡೆತೋಪುಗಳನ್ನ ಮಾಡಿದ್ದೇವೆ. ಅದೇ ರೀತಿ ಕಾಡಲ್ಲಿ ಕೂಡ ಸಿಮೆಂಟ್ ತೊಟ್ಟಿಗಳನ್ನ ಕಟ್ಟಿಸಿದ್ದೇವೆ ಅರಣ್ಯ ಇಲಾಖೆ ವತಿಯಿಂದ. ಈ ಪಕ್ಷಿಗಳಿಗೋಸ್ಕರ ಆಗಿರ್ಬೋದು, ಕಾಡು ಪ್ರಾಣಿಗಳಿಗೋಸ್ಕರ ಆಗಿರ್ಬೋದು, ಈ ನಾಲಾಬದು ಟೆಕ್ ಡ್ಯಾಮ್ ಇಂಗು ಗುಂಡಿಗಳನ್ನು ಬಿಟ್ಟು ಅದ್ರ ಜೊತೆಯಲ್ಲಿ ಸಿಮೆಂಟ್ ತೊಟ್ಟಿಗಳನ್ನು ಕಟ್ಟಿಸುವಂತ ಒಂದು ಕಾರ್ಯವನ್ನು ಕೂಡ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಮಾಡಿದೆ. ಇದರ ಜೊತೆಗೆ ಜನರು ಸಹ ಆದಷ್ಟು ತಮ್ಮ ಹೊಲ ಗದ್ದೆಗಳಲ್ಲಿ ನೀರಿಟ್ಟಿರಬೇಕು. ಈಗಿನ ಒಂದು ಬೇಸಿಗೆ ಸಂದರ್ಭದಲ್ಲಿ ಪ್ರಾಣಿಗಳು ಹೇಗಾದ್ರೂ ನೀರು ತಗೊಳುತ್ತೆ, ಪಕ್ಷಿಗಳಿಗೆ
0: ತುಂಬಾ ತೊಂದರೆ ಆಗುತ್ತೆ. ಹೌದು,
2: ಹಾಗಾಗಿ ಯಾರೇ ಆದ್ರೂ ಮನೆಯಲ್ಲಿ ಒಂದು ಅಟ್ಲೀಸ್ಟ್ ಒಂದು ಪ್ಲೇಟ್ ಅಲ್ಲಿ ನೀರು ತಮ್ಮ ಮಾಳಿಗೆ ಮೇಲೆ ಇಡುವಂತ ಕೆಲಸ ಮಾಡಬೇಕು.
0: ಕಾಳುಗಳು ಒಂದಿಷ್ಟು ನೀರನ್ನು ಒಂದು ಬೌಲ್ ಅಲ್ಲಿ ಇಟ್ಟಾಗ ಒಂದು ಚಿಕ್ಕದಾದಂತ ಸೇವೆ ಆಗುತ್ತೆ ನಮ್ಮ ಮಾನವ ಜೀವಿ ಕಡೆಯಿಂದ. ಹೌದು
2: ಹೌದು, ಒಂದು ಅಳಿಲ್ ಸೇವೆ ಸಾರ್.
0: ಹೌದು, ನಮ್ಮ ಒಂದು ಅಳಿಲ್
2: ಸಾವಿರ ಪಕ್ಷಿಗಳಲ್ಲಿ ಎರಡು ಪಕ್ಷಿ ಬಿಟ್ಟಿರೋ ನೀರನ್ನು ಕೊಡಿದ್ರೆ ನಾವು
0: ಮಾಡಿದ್ದಾಗುತ್ತೆ. ಹೌದು,
2: ಹಾಗಾಗಿ ಆದಷ್ಟು ಜನಗಳಲ್ಲಿ ಅವೇರ್ನೆಸ್ ಕ್ರಿಯೇಷನ್ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ನಾನು ಒಂದು ಯೋಜನೆ ಹೇಳಕ್ ಇಷ್ಟಪಡ್ತು, ಕೇವಲ ರೈತರು ಕೃಷಿ ಕೃಷಿ ಕೃಷಿ ಕೃಷಿಯಲ್ಲೇ ಹೆಚ್ಚಿನ ಆದಾಯ ಪಡೆಯೋಕೆ ಆಗೋದಿಲ್ಲ. ಇದ್ರ ಜೊತೆಗೆ ಕೃಷಿ ಅರಣ್ಯ ಆಗ್ರೋ ಫಾರೆಸ್ಟ್ರಿ ಅಂತ ಹೇಳ್ತೀವಿ. ನಮ್ಮಲ್ಲಿ ಬೆಲೆ ಬಾಳುವಂತ ಸಸ್ಯಗಳಂದ್ರೆ ಮಹಾಗನಿ ಆಗಿರ್ಬೋದು, ಶ್ರೀಗಂಧ ಆಗಿರ್ಬೋದು, ರಕ್ತ ಚಂದನ ಆಗಿರ್ಬೋದು, ಹಾಗೆ ಬೇಗ ನಮ್ಗೆ ಈಡ್ ಬರುವಂತದ್ದು ಹೆಬ್ಬೇವು, ಇವೆಲ್ಲ ಬೆಳೆಸಬೇಕು. ಯಾಕಂದ್ರೆ ಮೊದ್ಲು ನಮ್ಮ ಗವರ್ನ್ಮೆಂಟ್ ಇಂದ ಶ್ರೀಗಂಧ ಬೆಳೆಸೋದಕ್ಕೆ ಯಾವುದೇ ಪರ್ಮಿಷನ್ ಇರಲಿಲ್ಲ.
0: ಹೌದು,
2: ಇಂಡಿಯಾ ನಾವ್ ಏನ್ ಮಾಡ್ತಾ ಇದ್ವಿ, ಅದರ್ ಕಂಟ್ರೀಸ್ ಇಂದ ಸ್ಟ್ಯಾಂಡ್ ಅಲ್ಲಿ ನಾವು ಆಮದು ಮಾಡ್ಕೋತಾ ಇದ್ವಿ. ಅದಕ್ಕೆ ಹೈಯೆಸ್ಟ್ ಪ್ರೈಸ್ ನಾವು ಇನ್ವೆಸ್ಟ್ ಮಾಡ್ತಾ ಇದ್ವಿ ಇಂಡಿಯಾ.
0: ಹೌದು,
2: ಈ ಸರ್ಕಾರ ಏನ್ ಮಾಡಿದೆ, ರೈತರಿಗೇನೆ ಶ್ರೀಗಂಧ ಬೆಳೆಸ್ಬೇಕು, ರೈತರಿಂದನೇ ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೇಕು. ಅವಾಗ ರೈತರನ್ನು ನಾವು ಎನ್ಕರೇಜ್ ಮಾಡ್ದಂಗಾಗುತ್ತೆ ಫಾರೆಸ್ಟ್ ಡೆವಲಪ್ಮೆಂಟ್ ಬಗ್ಗೆ, ಮತ್ತೆ ಅವ್ರಿಗೂ ನಾವು ಕೆಲಸ ಕೊಟ್ಟಂಗಾಗುತ್ತೆ.
0: ಹೌದು,
2: ಜೊತೆಗೆ ಅವ್ರಿಗೂ ಮರಗಳನ್ನ ಬೆಳೆಸ್ಬೇಕು ಅನ್ನೋದು ಐಡಿಯಾ ಬರುತ್ತೆ. ಹಾಗಾಗಿ ಈಗ ಶ್ರೀಗಂಧ ಬೆಳೆಸೋದಕ್ಕೆ ಯಾವುದೇ ಅನುಮತಿ ಬೇಕಾಗಿಲ್ಲ. ಯಾರಾದ್ರೂ ತಮ್ಮ ಜಮೀನಲ್ಲಿ ಒಟ್ಟು ಒಬ್ಬ ರೈತನಿಗೆ ಎರಡೂವರೆ ಏಕರ್ ಅಥವಾ ಒಂದು ಹೆಕ್ಟೇರ್ಗೆ 400 ಸಸಿಗಳನ್ನ ಕರ್ನಾಟಕ ಅರಣ್ಯ ಇಲಾಖೆ ರಿಯಾಯಿತಿ ದರದಲ್ಲಿ ಕೊಡ್ತದೆ.
0: ಪ್ರತಿಯೊಂದು ಸಸಿ ಒಂದು ಈ ರೀತಿ ತಾವು ಬೆಳೀತಾ ಇದಾರೆ ಅಂತಂದ್ರೆ ರಿಯಾಯಿತಿ ದರದಲ್ಲೂ ಸಸಿಗಳು ಪಡ್ಕೋಬಹುದಾಗುತ್ತೆ ತಮ್ಮ ಇಲಾಖೆಯಿಂದ.
2: ನಮ್ಮ ಇಲಾಖೆಯಿಂದ ಪ್ರತಿಯೊಬ್ಬ ರೈತನಿಗೆ ಒಂದು ಹೆಕ್ಟೇರ್ಗೆ 400 ಸಸಿಗಳನ್ನ 1 ರೂಪಾಯಿ 3 ರೂಪಾಯಿ ಈ ಒಂದು ದರದಲ್ಲಿ ರೈತರಿಗೆ ಕೊಡ್ತೇವೆ. ಇದ್ರ ಜೊತೆಗೆ 3 ವರ್ಷಗಳಲ್ಲಿ ಆ ಸಸ್ಯಗಳಿಗೆ ನಾವು ಅನುದಾನವನ್ನ ಕೊಡ್ತೇವೆ, ಸಸಿಗಳನ್ನ ಬೆಳೆಸೋದಕ್ಕೆ ಪ್ರೋತ್ಸಾಹವನ್ನ ಕೊಡ್ತೇವೆ. ಯಾವ ರೀತಿ ಅಂದ್ರೆ, ಈಗ ಒಂದು ಸಸಿಗೆ ನೋಡಿ ಒಂದು 3 ರೂಪಾಯಿ ಇರುತ್ತೆ ಅಂದ್ಕೊಡಿ ತಗೊಂಡಿರೋದಕ್ಕೆ. ಮೊದಲನೇ ವರ್ಷ ಆದ್ಮೇಲೆ ನಮ್ ಇಲಾಖೆಯವರು ಇನ್ಸ್ಪೆಕ್ಷನ್ ಮಾಡಿ ಆ ಸಸಿಗೆ 35 ರೂಪಾಯಿ ಹಾಕ್ತೀವಿ
0: ಅಕೌಂಟ್,
2: ಆ ರೈತನ
0: ಒಂದು ಸಸಿಗೆ
2: 35. ಎರಡನೇ ವರ್ಷ ಅದೇ ಸಸಿಗೆ 40, ಮೂರನೇ ವರ್ಷ ಅದೇ ಸಸಿಗೆ 50. ಹಾಗೆ ಪ್ರತಿ ಸಸ್ಯಗಳಿಗೆ ಬದುಕುಳಿದ ಸಸ್ಯಗಳಿಗೆ 125 ರೂಪಾಯಿ ಒಂದು ಸಸಿಗೆ ಅರಣ್ಯ ಇಲಾಖೆ ಕೊಡುತ್ತೆ. ಅಂದ್ರೆ ಅವರು ಹಾಕಿದ ಗಿಡ ತಗೊಂಡು ಹೋಗಿ ಗಿಡ ನೆಟ್ಟಿದ್ದು ಅವ್ರು ನೀರ್ ಬಿಟ್ಟಿದ್ದು ಎಲ್ಲ ಅರಣ್ಯ ಇಲಾಖೆನೆ ಕೊಡುತ್ತೆ ಅವ್ರಿಗೆ. ಅವ್ರದ್ದು 0% ಖರ್ಚು,
0: ಒಂದು ಪಾಲನೆ ಮಾಡ್ಬೇಕಷ್ಟೇ. ಅದನ್ನು
2: ರೈತರುಗಳು ಅದನ್ನ ಉಪಯೋಗಿಸ್ತಾರೆ. ಈಗ ನಮ್ ನೆಟ್ ರಿಟರ್ನ್ ಇರುತ್ತೆ, ಗ್ರಾಸ್ ರಿಟರ್ನ್ ಇರುತ್ತೆ, ಮಂತ್ಲಿ ರಿಟರ್ನ್ ಇರುತ್ತೆ. ಇವ್ರ ಇದು ಬೆಳೆ ಕೃಷಿ ಬೆಳೆ ಎಲ್ಲ ಮಂತ್ಲಿ ರಿಟರ್ನ್ ಅಥವಾ ದ್ವೈವಾರ್ಷಿಕ

0: ಹೌದು, ಈ ರೀತಿಯಾದಂತ ಒಂದು ಕಾಡು ಹೆಚ್ಚಾದಾಗ ಮಳೆನೂ ಸಹ ಹೆಚ್ಚಾಗುತ್ತೆ ಆ ಒಂದು ಭಾಗದಲ್ಲಿ.
1: ಮಳೆ ಮೋಡವನ್ನು ಆಕರ್ಷಿಸುವಂತ ಕೆಲಸ ಈ ಕಾಡುಗಳು ಮಾಡೋದು.
0: ಹೌದು, ಆ ಒಂದು ಆ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿ ನೀರಿನ ಅಭಾವ ಅಲ್ಲಿ ಕಾಣಿಸೋದಿಲ್ಲ ಆ ಒಂದು ಭಾಗದಲ್ಲಿ. ಹೌದು,
1: ನೀವು ಉದಾಹರಣೆ ತಗೊಳ್ಳಿ, ಈಗ ಪ್ರತಿಯೊಂದು ಜೀವಿಗೂ ಮೂಲ ಕಾಡೆ.
0: ಹೌದು,
1: ಅದೇ ರೀತಿ ವನ್ಯಜೀವಿ ಅಂತ ಬಂದಾಗ ಈ ಟೈಗರ್ ಇರ್ಬೋದು, ಎಲಿಫೆಂಟ್ ಇರ್ಬೋದು, ಇವೆಲ್ಲ ಒಂದ್ ರೀತಿ ಫ್ಲಾಗ್ ಶಿಪ್ ಅಂತೀವಿ, ಈ ಸ್ಟೋನ್ ಅಂತೀವಿ. ಆ ಒಂದು ಜೀವಿ ಇದ್ರೆ ಎಲ್ಲಾ ಜೀವಿಗಳು ನ್ಯಾಚುರಲ್ ಆಗಿ ಲೈಫ್ ಲೀಡ್ ಆಗ್ತಾ ಇರುತ್ತೆ.
0: ಹೌದು,
1: ಅದೊಂದು ಜೀವಿ ಇಲ್ಲ ಅಂದ್ರೆ ಎಲ್ಲದಕ್ಕೂ ಒಂದ್ ರೀತಿ ಅಡ್ಡ ಪರಿಣಾಮ. ಈಗ ಲೆಪರ್ಡ್, ಚಿರತೆ ಅಂತೀವಿ ಲೆಪರ್ಡ್, ಲೆಪರ್ಡ್ ಆದಷ್ಟು ನಮ್ಮ ಏರಿಯಾದಲ್ಲಿ ಈ ಪಾವಗಡ ತುಮಕೂರು ಈ ಕಡೆ ಲೆಪರ್ಡ್ ಹೆಚ್ಚಾಗಿದೆ. ಲೆಪರ್ಡ್, ಕರಡಿಗಳು, ಕಾಡು ಹಂದಿಗಳು. ಲೆಪರ್ಡ್ ಇರೋ ಜಾಗದಲ್ಲಿ ಹಂದಿಗಳಿರೋದು, ಯಾಕಂದ್ರೆ ಬೇಟೆ ಆಡ್ತೀನಂತೆ.
0: ಹೌದು
1: ಅಲ್ವಾ?
0: ಹೌದು,
1: ಸಪೋಸ್ ಲೆಪರ್ಡ್ ಕಡಿಮೆ ಆಯ್ತು ಅಂದ್ರೆ ಹಂದಿಗಳು ಜಾಸ್ತಿ ಆಗುತ್ತೆ. ಕಾಡಿನ ಸುತ್ತಮುತ್ತ ಇರುವಂತ ರೈತರ ಜಮೀನಿಗೆ ಹಂದಿಗಳು ದಾಳಿ ಮಾಡುತ್ತೆ, ಅವ್ರು ಬೆಳೆದಿರುವಂತ ಬೆಳೆಗಳನ್ನೆಲ್ಲ ನಾಶ ಪಡಿಸುತ್ತೆ. ಸಪೋಸ್ ಇದೇ ಚಿರತೆ ಕರಡಿಗಳು ಹೆಚ್ಚಾಗಿದ್ರೆ ಯಾವ ಹಂದಿಗಳು ಇರೋದಿಲ್ಲ, ಅವ್ರ ಬೆಳೆಗೆ ಏನೋ ತೊಂದರೆ ಆಗೋದಿಲ್ಲ, ಇದನ್ನ ರೈತರುಗಳು ತಿಳ್ಕೊಳ್ಳಲ್ಲ.
0: ಹೌದು, ಅದೇ ಒಂದಕ್ಕೊಂದು ಅವಲಂಬಿತವಾದಾಗ ಒಂದು ಪ್ರಕೃತಿ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ ತನ್ನ
1: ಟೆಕ್ನಾಲಜಿಕಲ್ ಬ್ಯಾಲೆನ್ಸ್ ಅನ್ನೋದು ಅಲ್ಲೇ ಸಿಗ್ತಾವೆ.
0: ಹೌದು,
1: ನೀವು ಬಯೋಮ್ಗಳಂತ ಓದಿರ್ತೀರ ಕಾಲೇಜ್ಗಳಲ್ಲಿ, ಗ್ರೌಂಡ್ ಲೆವೆಲ್ ಇಂದ ಪ್ರಿಡೇಟರ್ಸ್ ಇದೇನು ಬರ್ತದೆ ನೋಡಿ, ಹರ್ಬಿವರ್ಸ್, ಕಾರ್ನಿವರ್ಸ್ ಆದ್ಮೇಲೆ.
0: ಹೌದು,
1: ಎಲ್ಲವೂ ಅವುಗಳ ಮಾಧ್ಯಮದಲ್ಲಿ ಕರೆಕ್ಟ್ ಆಗಿದ್ರೆ ಎಕೋಲಾಜಿಕಲ್ ಬ್ಯಾಲೆನ್ಸ್
0: ಸರಿಯಾಗಿತ್ತು. ಅವಾಗ ಒಂದು ಪ್ರಕೃತಿ ತನ್ನ ತಾನು ಬ್ಯಾಲೆನ್ಸ್ ಮಾಡ್ಕೊಂಡಾಗ ಯಾವುದೇ ಯಾವುದು ಚಟುವಟಿಕೆ ಒಂದು ಒಂದು ಬ್ಯಾಲೆನ್ಸ್ಡ್ ಆಗಿ ಅದು ಬ್ಯಾಲೆನ್ಸ್ ಲೈಟ್. ಹೌದು, ಒಂದು ಎಲ್ಲಾ ಒಂದು ಜೀವರಾಶಿಗಳ ಜೀವನ ಸುಗಮವಾಗಿ ಸಾಗ್ತಾ ಇರುತ್ತೆ. ಹೌದು,
1: ಯಾವುದೇ ಒಂದು ಜೀವಿ ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ಕನಿಷ್ಠ 22% ಅಷ್ಟು ಫಾರೆಸ್ಟ್ ಇರ್ಬೇಕು. ಈಗ ನಮ್ಮ ತುಮಕೂರು ಇತ್ತಗೊಳ್ಳಿ, ಇಲ್ಲಿರೋದು 10-12% ಇರ್ಬೋದು ಅಷ್ಟೆ, ಬೆಂಗಳೂರು ಕಡೆಯಲ್ಲೂ ಅಷ್ಟೇ. ಅದಕ್ಕೋಸ್ಕರನೇ ಈ ರೀತಿ ವೈಪರೀತ್ಯ, ಹವಾಮಾನ ವೈಪರೀತ್ಯಗಳು ಸಂಭವಿಸ್ತಾ ಇರೋದು.
0: ಅಂದ್ರೆ ಪ್ರತಿಯೊಬ್ಬ ಸಾರ್ವಜನಿಕರು ಯೋಚನೆ ಮಾಡ್ಬೇಕಾಗುತ್ತೆ ಪ್ರತಿಯೊಂದು ವಿಷಯದಲ್ಲಿ, ಅವ್ರದೇ ಆದಂತ ಇಂಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ ಆಗಿ ಇಲ್ಲ ಅಂದ್ರೂ ಇಂಡೈರೆಕ್ಟ್ಲಿ ಅವ್ರ ಪಾತ್ರ ಇದ್ದೇ ಇರುತ್ತೆ ಯಾವುದೇ ಒಂದು ವಿಷಯದಲ್ಲಾದ್ರೂ.
1: ಈಗ ನಮ್ಗೆ ಗೊತ್ತಿಲ್ಲ, ಹೊರಗಡೆ ಇದೀವಿ, ನಿಮಿಷಕ್ಕೆ ಎಷ್ಟು ಆಕ್ಸಿಜನ್ ತಗೋತೀವಿ ನಮ್ಗೆ ಐಡಿಯಾ ಇಲ್ಲ.
0: ಹೌದು,
1: ಅದೇ ಒಬ್ಬರು ಹೋಗಿ ವೆಂಟಿಲೇಟರ್ ಅಲ್ಲಿ ಇಟ್ಟು ಆರ್ಟಿಫಿಷಿಯಲ್ ಆಕ್ಸಿಜನ್ ಅವ್ರಿಗೆ ಕೊಟ್ಟಾಗ ಎಷ್ಟು ಬಿಲ್ ಮಾಡ್ತಾರೆ ನೋಡಿದ್ರೆ ಗಂಟೆಗೆ.
0: ಹೌದು,
1: ಆ ಸಂದರ್ಭ ನೆಕ್ಸ್ಟ್ ನಮಗೂ ಬರುವಂತ ಸಾಧ್ಯತೆ ಹೆಚ್ಚಿರುತ್ತೆ ನಾವು ಗಿಡ ಮರಗಳನ್ನ ಉಳಿಸ್ಕೊಳ್ತಾ ಇದ್ರೆ.
0: ಹೌದು,
1: ದೇ ಆರ್ ದ ನ್ಯಾಚುರಲ್ ಕಾರ್ಬನ್ ಸಿಂಕರ್ಸ್ ಅಂಡ್ ಆಕ್ಸಿಜನ್ ಪ್ರೊಡ್ಯೂಸರ್ಸ್.
0: ಹೌದು,
1: ಹಾಗಾಗಿ ಅವುಗಳು ಫ್ರೀ ಆಗಿ ನಮ್ಗೆ ಕೊಡ್ತಾ ಇದಾವೆ ಅಂದಾಗ ನಾವು ಅವುಗಳನ್ನ ಅಭಿವೃದ್ಧಿ ಮಾಡಬೇಕು, ಹಾಳ್ ಮಾಡಬಾರ್ದು.
0: ಹೌದು, ಪ್ರತಿಯೊಬ್ಬರು ಅಟ್ಲೀಸ್ಟ್ ಯಾವ್ದಾದ್ರು ಒಂದು ವಿಶೇಷ ಸಂದರ್ಭದಲ್ಲಿ ಒಂದೊಂದು ಗಿಡ ನೆಡುವಂತ ಒಂದು ಅಭ್ಯಾಸವನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಳೇಬೇಕಾಗುತ್ತೆ.
1: ಡಿಫ್ರೆನ್ಸ್ ನೀವೇ ನೋಡಿ, ಅಮೆಜಾನ್ ಫಾರೆಸ್ಟ್ ನೋಡಿ ಅಥವಾ ನಮ್ ಕೊಡಗು ಮಲ್ನಾಡ್ ಕಡೆ ಇರುವಂತ ಫಾರೆಸ್ಟ್ ಗಳಲ್ಲಿ ಮಳೆ ಜಾಸ್ತಿ ಯಾಕೆ ಬರುತ್ತೆ?
0: ಹೌದು,
1: ಈ ಬಯಲು ಸೀಮೆಗಳಲ್ಲಿ ಮಳೆ ಯಾಕೆ ಬರಲ್ಲ? ಅಷ್ಟೇ ವ್ಯತ್ಯಾಸ, ಎಲ್ಲಿ ಕಾಡಿರುತ್ತೋ ಅಲ್ಲಿ ಹೆಚ್ಚಿನದಾಗಿ ಮಳೆ ಬರುತ್ತೆ, ಬಂದಿರೋ ಮಳೆ ಯಾವತ್ತೂ ಹರಿದು ಹೋಗೋದಿಲ್ಲ. ಮರಗಳ ಬೇರುಗಳು ಆ ಬಿದ್ದಂತ ಮಳೆಯನ್ನ ನಿಲ್ಸುತ್ತೆ, ತಡೆದು ನಿಲ್ಸಿ ನಿಂತಿರೋ ನೀರನ್ನ ಇಂಗ್ಸುತ್ತೆ, ಹಿಂಗಿರೋ ನೀರು ಗ್ರೌಂಡ್ ಸ್ಟೋರೇಜ್ ಆಗಿ ಪುನಃ ರೈತರಿಗೆ ಯೂಸ್ ಆಗುತ್ತೆ, ಕುಡಿಯೋ ನೀರಾಗಿ ಯೂಸ್ ಆಗುತ್ತೆ.
0: ಹೌದು,
1: ಅದೇ ಬಯಲು ಸೀಮೆಗಳಲ್ಲಿ ಏನಾಗ್ತಿದೆ, ಮಳೆ ಬೀಳುತ್ತೆ, ಮಣ್ಣಿನ ಸವಕಳಿ ಆಗುತ್ತೆ, ನೀರ್ ಹರಿದು ಹೋಗ್ಬಿಟ್ಟು ಸೀಪೇಜ್ ಆಗಿ ಸಮುದ್ರ ಸೇರುತ್ತೆ. ನ್ಯಾಷನಲ್ ವೇಸ್ಟ್ ಇದು.
0: ಹೌದು,
1: ಕೊನೆಗೆ ಅಲ್ಟಿಮೇಟ್ಲಿ ನಾವು ಬರೋದೆಲ್ಲಿಗೆ, ಮತ್ತೆ ನಮ್ಗೆ ನೀರಿಲ್ಲ
0: ಅಂತ. ಹೌದು, ಅಂದ್ರೆ
1: ಸೈಕಲ್
0: ಈ ಒಂದು ನ್ಯಾಚುರಲ್ ರಿಸೋರ್ಸಸ್ ನಾವು ಕಾಪಾಡ್ಕೊಂಡಾಗ ನಮ್ಗೆ ಯಾವ್ದೇ ರೀತಿ ತೊಂದರೆ ಆಗೋದಿಲ್ಲ ಮುಂದಿನ
1: ರಿಸೋರ್ಸ್ ಏನಿದೆ ಮುಂದಿನ ದಿನಗಳಲ್ಲಿ ಅಳೆದು ಹೋಗೋದಂತೂ ಖಂಡಿತ ಕಡಾಕ ಸತ್ಯವಾಗಿದೆ.
0: ಹೌದು,
1: ಉಳಿಸ್ಕೊಂಡ್ರೆ ಸಾಧ್ಯ, ಇಲ್ದಿದ್ರೆ ಅವು ನ್ಯಾಚುರಲ್ ಆಗಿ ಅಳೆದು ಹೋಗುತ್ತೆ. ಮತ್ತೊಂದು ದಿನ ನಾವು ನೀರು ಆಕ್ಸಿಜನ್ ಕೂಡ ಕೊಂಡ್ಕೊಂಡು ಸೇವನೆ ಮಾಡಿ ಬದುಕಬೇಕಾಗುತ್ತೆ ಪರಿಸ್ಥಿತಿ.
0: ಒಟ್ಟಾರೆಯಾಗಿ ನಾವು ಒಂದು ನೈಸರ್ಗಿಕ ಸಂಪದ ನಮ್ಮ ಮುಂದಿನ ಪೀಳಿಗೆಗೆ ಕೊಡೋದಕ್ಕಾದ್ರೂ ನಾವು ಒಂದು ಪ್ರತಿಯೊಂದು ಕಾಪಾಡ್ಕೋಬೇಕಾಗುತ್ತೆ, ಇದು ನಮ್ಮ ಜವಾಬ್ದಾರಿ. ಒಂದು ಒಟ್ಟಾರೆಯಾಗಿ ಇದುವರೆಗೊಂದು ವನ್ಯಜೀವಿಗಳ ಒಂದು ಅರಣ್ಯದಲ್ಲಿ ನೀರಿನ ಪ್ರಾಮುಖ್ಯತೆ ಆಗಿರ್ಬೋದು, ತಮ್ಮ ಇಲಾಖೆ ಯೋಜನೆಗಳಾಗಿರ್ಬೋದು, ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಬಹಳಷ್ಟು ಮಾಹಿತಿಯನ್ನು ತುಂಬಾ ಸವಿವರವಾಗಿ ತಿಳಿಸಿಕೊಟ್ಟಿದ್ದೀರಾ. ಇದೇ ರೀತಿ ಮತ್ತೊಂದು ದಿನ ಮತ್ತೊಂದು ಸಂಚಿಕೆಯಲ್ಲಿ ನಮ್ಮ ಒಂದು ಎಲ್ಲ ಕೇಳುಗರಿಗೆ ಮತ್ತೊಂದು ವಿಷಯದ ಕುರಿತು ಕಾರ್ಯಕ್ರಮ ನೀಡಬೇಕಾಗಿ ನಮ್ಮ ಒಂದು ಎಲ್ಲ ಕೇಳುಗರ ಪರವಾಗಿ ಹಾಗೂ ಸಿಬ್ಬಂದಿಯ ಪರವಾಗಿ ತಮ್ಮಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು, ಯಾವುದೇ ಸಂದರ್ಭದಲ್ಲಾದ್ರೂ ನನಗೆ ರೆಫರ್ ಮಾಡಿ ನಾನು ನಿಮ್ ಕಾರ್ಯಕ್ರಮದಲ್ಲಿ ನಾನು ಬಂದ್ ಮಾತಾಡೋಕೆ ನನ್ಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನನ್ನ ವೆಲ್ಕಮ್ ಮಾಡಿದ್ದಕ್ಕೆ ನಿಮ್ಮ ರೇಡಿಯೋ ಕಾರ್ಯಕ್ರಮದ ಪ್ರತಿಯೊಂದು ಸಿಬ್ಬಂದಿ ವರ್ಗದವರಿಗೂ ಸರ್ ತಂತ್ರಜ್ಞರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು.
0: ಧನ್ಯವಾದ.
1: ಥ್ಯಾಂಕ್ ಯು.

0: ನಮ್ಮಧ್ವನಿ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ನಮಸ್ತೆ, ನನ್ನ ಹೆಸರು ರಮ್ಯ. ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ 90.4 ಮೆಗಾಹರ್ಟ್ಜ್ ಎಫ್ಎಂ ದೂದಿಕೋಟೆ.
3: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in.

0: ब्रह्मध्वनि।
1: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ, ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.
2: ಆತ್ಮೀಯ ಕೇಳುಗರೆ, ನಿಮಗೆ ಆರೋಗ್ಯದ ಬಗ್ಗೆ ಮಾಹಿತಿ ಬೇಕೇ? ಹಾಗಾದರೆ ಕೇಳಿ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕಾರ್ಯಕ್ರಮಗಳನ್ನು ನಿಮ್ಮ ಮೆಚ್ಚಿನ 90.4 ತರಂಗಾಂತರಗಳಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಜಾಹೀರಾತುಗಳಿಗಾಗಿ 256-999 ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ. ಪ್ರಿಯ ಕೇಳುಗರೆ, ನಮ್ಮ ಧ್ವನಿ ಸಮುದಾಯ ರೇಡಿಯೋ 90.4 ತರಂಗಾಂತರಗಳು. ಹೆಚ್ಚಿನ ಮಾಹಿತಿ ಮತ್ತು ಜಾಹೀರಾತುಗಳಿಗಾಗಿ 0815352 ಈ ದೂರವಾಣಿಗೆ ಸಂಪರ್ಕಿಸಿ.

0: Rambut Budi. ಮರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನದ ನಳಪಕಪ್ ಶಾಲೆಯಲ್ಲಿ ಎರಡನೇ ಸಂಚಿಕೆಯಲ್ಲಿ ಶ್ರೀಮತಿ ಸುಭಾಷಿಣಿ ಬೆಂಗಳೂರು ಗ್ರಾಮಾಂತರದಿಂದ ನಮ್ಮ ರೇಡಿಯೋ ಕೇಂದ್ರಕ್ಕೆ ಹಾಜರಿದ್ದಾರೆ. ಕೇಳುಗರೆ, ಈ ದಿನ ನಿಮಗೊಂದು ರುಚಿಕರವಾದಂತಹ ಬೆಣ್ಣೆ ಮುರುಕು ಹಾಗೂ ಮಸಾಲೆ ರೊಟ್ಟಿಯ ತಯಾರಿಸುವುದು ಹಾಗೂ ಅದರ ಉಪಯೋಗಗಳ ಬಗ್ಗೆ ತಿಳಿಸಲಿಕ್ಕೆ ಹಾಜರಿದ್ದಾರೆ. ಮೊದಲಿಗೆ ಸುಭಾಷಿಣಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ತೆ ಮೇಡಮ್, ಹೇಗಿದ್ದೀರಾ ಮೇಡಮ್?
0: ಚೆನ್ನಾಗಿದ್ದೀನಿ ಮೇಡಮ್, ತಾವು ಮೇಡಮ್?
1: ಚೆನ್ನಾಗಿದ್ದೀನಿ ಮೇಡಮ್.
0: ಮೇಡಮ್, ಮೊದಲಿಗೆ ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಹಾ ಮೇಡಮ್, ಎಲ್ಲರಿಗೂ ನಮಸ್ಕಾರ. ಕೇಳೋ ಎಲ್ಲ ಶ್ರೋತೃಗಳಿಗೂ ನನ್ನ ನಮಸ್ಕಾರ. ನಾನು ಸುಭಾಷಿಣಿ ಅಂತ, ನಾನು ಇರೋದು ಬೆಂಗಳೂರಲ್ಲಿ. ಈಗ ಎಲ್ಲರಿಗೂ ಒಂದು ಸಮಸ್ಯೆ ಆಗುತ್ತೆ, ಬೇಸಿಗೆ ಬಂತು ಅಂದ್ರೆ ಎಲ್ಲಾ ಮಕ್ಕಳಿಗೂ ಕಾಲೇಜು, ಸ್ಕೂಲು, ಹೈಸ್ಕೂಲು ಎಲ್ಲ ಸ್ಟಾಪ್ ಆಗುತ್ತೆ, ಮಕ್ಕಳೆಲ್ಲ ಮನೇಲಿರ್ತಾರೆ. ಆದ್ರೆ ಮಕ್ಕಳು ಮನೇಲಿದ್ದಾಗ ಒಂಥರ ತಿಂಡಿಗಳು ಕೇಳುತ್ತೆ, ಅಂದ್ರೆ ಏನಾರ ಕೊಡಮ್ಮ, ಏನಾರ ಕೊಡಮ್ಮ. ಏನ್ ಕೊಡಕ್ ಸಾಧ್ಯ? ದಿನ ಒಂದಕ್ಕೂ ಏನ್ ಕೊಡ್ತೀರಾ ಅಲ್ವಾ? ಅವಾಗ ಏನಾಗುತ್ತೆ, ಬೇಕರಿಗೆ ಹೋಗು, ಬೇಕರಿಯಿಂದ ಏನಾರ ತಗೊಂಬ ಕೊಡು. ಆದ್ರೆ ತಿಂತಾರೆ, ಇಲ್ಲ ಅನ್ನಲ್ಲ. ತಿಂದ್ಮೇಲೆ ಆರೋಗ್ಯ ಕೆಟ್ರೆ ಅದನ್ನ ನೋಡ್ಕೊಳೋರು ಯಾರು? ನಮ್ಮಂತ ತಾಯಿಂದಿರು ತಾನೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಬೇಸಿಗೆನಲ್ಲಿ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತವೆ. ಒಂದಲ್ಲ, ಎರಡಲ್ಲ, ಎಷ್ಟೋ ಸಮಸ್ಯೆಗಳು ಕಾಡ್ತವೆ. ಅದ್ರ ಜೊತೆಗೆ ಹೊಟ್ಟೆ ಸಮಸ್ಯೆನು ಕಾಡಿದ್ರೆ ತಾಯಂದ್ರಿಗೆ ಮಕ್ಕಳನ್ನ ಸುಧಾರಿಸಕ್ ಆಗೋದೇ ಇಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ತಾಯಂದ್ರು ಆದಷ್ಟು ನಮ್ಮ ಮಕ್ಕಳ ಹೊಟ್ಟೆ ಕಡೆಗೆ ಗಮನ ಕೊಡ್ಬೇಕು. ಅಂದ್ರೆ ಬೇಡವಾದ ವಸ್ತು ಮಕ್ಕಳ ಹೊಟ್ಟೆಗೆ ಸೇರ್ಬಾರ್ದು, ಅಂದ್ರೆ ಮಕ್ಕಳ ಆರೋಗ್ಯ ಕೆಡಬಾರ್ದು, ಅವು ಆಟ ಆಡ್ಕೊಂಡು ಆರಾಮಾಗಿರ್ಬಹುದು ಇದ್ದಂಗೆ ನೋಡ್ಕೋಬೇಕಲ್ವಾ? ಹೀಗಾಗಿ ನಾನು ಇವತ್ತೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಎರಡು ಆರೋಗ್ಯಕರ ತಿಂಡಿಯನ್ನ ಮಾಡೋದನ್ನ ನಿಮಗೆ ಹೇಳ್ಕೊಡ್ತೀನಿ. ಹೇಳ್ಕೊಡೋದಂದ್ರೆ ಹೇಳ್ತೀನಿ ಏನ್ ಮಾಡ್ಬೋದು ಮಕ್ಕಳಿಗೆ. ನೋಡಿ, ಇವಾಗಿನ ಮಕ್ಕಳಿಗೆ ಏನಾಗಿದೆ ಅಂದ್ರೆ, ಬರೀ ಕುರುಕುಲ ತಿಂಡಿ, ಒಂದಲ್ಲ ಎರಡಲ್ಲ ಕುರುಕುಲ ತಿಂಡಿ ಕೇಳ್ತಾರೆ. ಗೋಬಿ ಕೇಳ್ತಾರೆ, ಪಾನಿಪುರಿ ಕೇಳ್ತಾರೆ. ಈಗಂತೂ ಬೆಂಗಳೂರಲ್ಲ, ನಮ್ಮ ಕರ್ನಾಟಕದಲ್ಲಿ ಗೋಬಿನ ಬ್ಯಾನ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ, ಗೋಬಿನಲ್ಲಿ ಗೋಬಿ ಮಾಡೋ ಇದಕ್ಕೆ ಅದು ಚೆನ್ನಾಗಿ ಕಾಣ್ಲಿ ಅಂತೆ, ಕಲರ್ಫುಲ್ ಆಗಿ ಕಾಣ್ಲಿ ಅಂತ ಅದಕ್ಕೆ ಕೆಲವೊಂದು ಕೆಮಿಕಲ್ಸ್ ಹಾಕ್ತಾ ಇದ್ರು. ಆ ಕೆಮಿಕಲ್ಸ್ ದಿನ ದಿನ ಮಕ್ಕಳ ಹೊಟ್ಟೆಗೆ, ದೊಡ್ಡ ಹೊಟ್ಟೆಗೆ ಸೇರ್ಬಿಟ್ಟು ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ತುಂಬಾ ಕಾಡಕ್ ಶುರುವಾಯ್ತು. ಅದಕ್ಕೆ ಏನ್ ಮಾಡಿದಾರೆ ಅಂದ್ರೆ, ಮಗ, ಇವಾಗ ಬೆಂಗಳೂರಲ್ಲಿ ಗೋಬಿ, ಕಲರ್ ಗೋಬಿನ ಬ್ಯಾನ್ ಮಾಡಿದ್ದಾರೆ. ಬ್ಯಾನ್ ಮಾಡಿದ್ದಾರೆ ಅಂದ್ರೆ ಎಲ್ಲೂ ಸಿಗಲ್ಲ. ಯಾರ ಒಂದ್ ಪಕ್ಷ ಕಲರ್ ಗೋಬಿನ ಮಾರಾಟ ಮಾಡಿದ್ರೆ ಅವ್ರಿಗೆ 5 ಲಕ್ಷದವರೆಗೂ ದಂಡ ಅಂತ ಒಂದು ಕಾನೂನು ಮಾಡಿದ್ದಾರೆ. ಅದೇ ರೀತಿ ಬಾಂಬೆ ಮಿಠಾಯಿ ಅಂತ ಬರುತ್ತೆ, ನೋಡಿರ್ಬೋದು. ಚಿಕ್ಕ ಮಕ್ಕಳಿದೆಲ್ಲ ಬರೋರು ಬಾಂಬೆ ಮಿಠಾಯಿ ಅಂತ. ಅದಕ್ಕೆ ಹಳ್ಳಿನಲ್ಲಿ ಏನಂತಾರೆ, ಅಜ್ಜಿ ಕೂದಲು ಅಂತ. ಅಂದ್ರೆ ಆ ತರ ಕೂದಲು ಎಳೆ ತರ ಎಳೆ ಎಳೆಯಾಗಿ ಸಿಗ್ತಾ ಇತ್ತು, ಅದನ್ನು ತಿಂತಾ ಇದ್ವು. ಆದ್ರೆ ಅವಾಗೆಲ್ಲ ಸಿಗ್ತಾ ಇದ್ ನಮ್ಗೆ ಬಿಳಿ ಬಣ್ಣದಲ್ಲಿ ಸಿಗ್ತಾ ಇತ್ತು. ಇವಾಗ ಏನಾಯ್ತು, ಮಕ್ಕಳನ್ನ ಅಟ್ರಾಕ್ಷನ್ ಮಾಡ್ಬೇಕು ಅಂತ ಕಲರ್ಫುಲ್ ಆಗಿ ಅವರು ಕಲರ್ ಕಲರ್ ಹಾಕಿ ಮಾಡ್ತಾ ಇದ್ದಾರೆ. ಹೀಗಾಗಿ ಏನಾಯ್ತು ಅಂದ್ರೆ, ಆ ಮಕ್ಕಳ ಹೊಟ್ಟೆಗೆ ತಿಂದವ್ರ ಹೊಟ್ಟೆಗೆ ಸೇರಿ ಹಲವಾರು ಆರೋಗ್ಯ ಸಮಸ್ಯೆಗಳನ್ನ ಅದು ಶುರು ಮಾಡಕ್ ಶುರುವಾಯ್ತು. ಹಾಗಾಗಿ ಅದನ್ನು ಇವತ್ತು ನಮ್ಮ ಸರ್ಕಾರ ಅದನ್ನ ಬ್ಯಾನ್ ಮಾಡಿದೆ. ನಮ್ಮ ಆಹಾರ ಇಲಾಖೆಯವರು ಅದನ್ನ ಬ್ಯಾನ್ ಮಾಡಿದ್ದಾರೆ. ಇದನ್ನು ತಿನ್ನೋಂಗಿಲ್ಲ, ಗೋಬಿ ಕಲರ್ಫುಲ್ ಆಗಿರೋ ಗೋಬಿನೂ ತಿನ್ನೋಂಗಿಲ್ಲ, ಬಾಂಬೆ ಮೀಠಾನು ತಿನ್ನಂಗಿಲ್ಲ. ಹೀಗಾಗಿ ಮಕ್ಕಳೇನ್ ಮಾಡ್ತವೆ, ಒಂದಿಲ್ಲ ಒಂದೇನಾರ ಕೊಡಮ್ಮ, ಏನಾರ ಕೊಡಮ್ಮ. ಅದಕ್ಕಾಗಿ ನಾನಿವತ್ತು ಮಕ್ಕಳಿಗೆ ಇಷ್ಟವಾದಂತಹ ಒಂದು ತಿಂಡಿಯನ್ನ ಹೇಳ್ತೀನಿ. ಏನಪ್ಪ ಅಂದ್ರೆ, ಬೆಣ್ಣೆ ಮುರುಕು. ನೋಡಿ, ತಿಂಡಿ ಹೆಸರಲ್ಲೇ ಬೆಣ್ಣೆ ಇದೆ ಅಂದ್ರೆ ಎಷ್ಟು ರುಚಿಕರವಾಗಿರುತ್ತಲ್ವಾ? ಹಾ, ಅದನ್ನೇ ನಾವೀಗ ಮಾಡೋಣ. ಏನಂತ ಮಾಡೋಣ, ಬೆಣ್ಣೆ ಮುರುಕನ ಮನೇಲೆ ಮಾಡೋಣ. ಅದಕ್ಕೆ ಬೇಕಾದ ಏನು ಸಾಮಾನು ಬೇಕು? ಇದೇನು ನಾವು ಹೊರಗಡೆಯಿಂದ ಮಾಲ್ಗಳಲ್ಲಿ ಸಿಗ್ತಕ್ಕಂಥ ಯಾವುದೇ ಆರ್ಟಿಫಿಷಿಯಲ್ ಏನು ಬಳಸದೆ ಸ್ವಚ್ಛವಾಗಿ ಮನೇಲಿ ಇರ್ತಕ್ಕಂತಹ ಕೆಲವೊಂದು ಪದಾರ್ಥಗಳನ್ನೇ ಬಳಸಿ ನಾವು ಅಡುಗೆ ಮಾಡ್ಬೋದು. ಏನ್ ಮಾಡ್ಬೋದು ಅಂದ್ರೆ, ಬೆಣ್ಣೆ ಮುರುಕು ಮಾಡಬೇಕಾದ್ರೆ ಫಸ್ಟು 2 ಲೋಟ ಅಕ್ಕಿ ಹಿಟ್ಟು. ಸಾಮಾನ್ಯವಾಗಿ ಮನೆಯಲ್ಲಿ ಎಲ್ಲಾ ಮನೆಯಲ್ಲಿ ಅಕ್ಕಿ ಹಿಟ್ಟು ಇದ್ದೇ ಇರುತ್ತೆ, ರೊಟ್ಟಿ ಮಾಡಕ್ಕೆ ಇದ್ದೇ ಇರುತ್ತೆ. 2 ಲೋಟ ಅಕ್ಕಿ ಹಿಟ್ಟು ತಗೊಳ್ಳಿ. 1 ಲೋಟ ಹುರಿಗಡಲೆ. ನೀವು ಕಡಲೆ ಪಪ್ಪು ಅಂತೀರಾ, ಕೆಲವೊಂದ್ ಕಡೆ ಹುರಿಗಡಲೆ ಅಂತಾರೆ, ಅದನ್ನು ತಗೊಂಡು ಆ ಹುರಿಗಡಲೆ ಪುಡಿ ಮಾಡಿ, ಅಂದ್ರೆ ಪೂರ್ತಿ ಸಣ್ಣಗಾಗಿ ಪುಡಿ ಮಾಡಿ ಅದನ್ನ ಈ ಹಿಟ್ಟೊಳಗೆ ಮಿಕ್ಸ್ ಮಾಡಿ, ಅದು ಅಕ್ಕಿ ಹಿಟ್ಟೊಳಗಡೆ ಮಿಕ್ಸ್ ಮಾಡಿ
2: ಮಿಕ್ಸ್ ಚೆನ್ನಾಗಿ ಕಲಸಿ, ಕಲಸಾದ್ಮೇಲೆ ಅದಕ್ಕೆ 2 ಸ್ಪೂನಷ್ಟು ನಾವು ಬೋಂಡಾ ಹಿಟ್ಟು, ಅಂದರೆ ಕಡಲೆಬೇಳೆ ಹಿಟ್ಟು ಅಂತ ಹೇಳ್ತೀವಲ್ಲ, ಬೋಂಡಾ ಹಿಟ್ಟನ್ನು ಅದಕ್ಕೆ 2 ಸ್ಪೂನ್ ಮಾತ್ರ, ಜಾಸ್ತಿ ಬೇಡ, 2 ಸ್ಪೂನು ಸೇರಿಸಿ, ಸೇರಿಸಿ ಅದನ್ನು ಮತ್ತೆ ಕಲಸಿ, ಆ ಹಿಟ್ಟುಗಳೆಲ್ಲ 3 ಹಿಟ್ಟುಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಾದಮೇಲೆ ಸ್ವಲ್ಪ ಜೀರಿಗೆ, ನೀವು ಮಕ್ಕಳ ಆರೋಗ್ಯಕ್ಕೆ ಚೆನ್ನಾಗಿ ಏನೂ ಆಗಲ್ಲ ಅಂದರೆ ಸ್ವಲ್ಪ ಇಂಗು, ಇಂಗಿನ ಪೌಡ್ರ್ ಇರುತ್ತಲ್ಲ, ಒಂದು ಸ್ವಲ್ಪ ಇಂಗಿನ ಪೌಡ್ರ್, ಅಂದರೆ ತಿಂದ ಮೇಲೆ ಅದು ಜೀರ್ಣ ಆಗೋಕ್ಕೆ ಸಹಾಯ ಮಾಡುತ್ತೆ. ಇಂಗಿನ ಪೌಡ್ರನ್ನ ನೀವು ಅದಕ್ಕೆ ಒಂದು ಚಿಟಿಕೆ ಇಂಗು ಹಾಕಬೇಕು, ಸ್ವಲ್ಪ ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ನಿಮಗೆ ಬೇಕಾದರೆ ಜೀರಿಗೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕರಿಮೆಣಸು ಇರುತ್ತಲ್ಲ ಅದನ್ನು ಚಚ್ಚಿ ಪುಡಿ ಮಾಡಿ, ಪುಡಿ ಅಂದರೆ ಪೂರ್ತಿ ಪೌಡ್ರಲ್ಲ, ಸ್ವಲ್ಪ ತರಿತರಿಯಾಗಿ ಪುರಿ ಮಾಡಿ ಅದಕ್ಕೆ ಹಾಕ್ಕೊಳ್ಳಿ, ಸ್ವಲ್ಪ ಅಂದರೆ ಒಂದು 1/2 ಸ್ಪೂನಷ್ಟು ಅಷ್ಟೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದಾದಮೇಲೆ ಇಲ್ಲೇ ಇರೋದು ಮುಖ್ಯವಾಗಿದ್ದು, ಎಲ್ಲ ಮಿಕ್ಸ್ ಮಾಡಾದಮೇಲೆ ಬೆಣ್ಣೆ ತಗೋತೀರ, ಬೆಣ್ಣೆ ಅಂದರೆ ನಿಮ್ಮ ಮನೇಲಿ ಮಾಡಿದ್ದಾಗಿರ್ಬೋದು, ಪಾಕೆಟ್ ಬೆಣ್ಣೆ ಆಗಿರ್ಬೋದು, ಯಾವ್ದಾರು ಆಯಿತು, ಮನೇಲಿ ಮಾಡಿದ ಬೆಣ್ಣೆ ಆಯಿತು ಚೆನ್ನಾಗಿರುತ್ತೆ, ಪಾಕೆಟ್ ಆಗಿಬಿಟ್ರೆ ಪರವಾಗಿಲ್ಲ, ಓಕೆ. ಆ ಬೆಣ್ಣೆ ತಗೋತೀರ, ಒಂಚೂರು ಬೆಣ್ಣೆ ಹಾಕ್ತೀರ, ಒಂದು 2-3 ಸ್ಪೂನಷ್ಟು ಬೆಣ್ಣೆ ಹಾಕ್ತೀರ, ಅದಕ್ಕೆ ಬೆಣ್ಣೆ ಹಾಕಿ ಚೆನ್ನಾಗಿ ಕಲಸ್ತೀರ. ಕಲಸಿದ್ರೆ ಹಿಟ್ಟು ಯಾವ ಥರ ಇರಬೇಕು ಅಂದರೆ, ಆ ಹಿಟ್ಟು ನಾವು ಕಲಸಿ ಹಿಟ್ಟನ್ನ ಕೈಲಿ ಬಿಗಿ ಹಿಡಿದ್ರೆ ಆ ಉಂಡೆ ಥರ ಆಗಬೇಕು, ಅದು ಅಂದರೆ ಆ ಹಿಟ್ಟು ಉಂಡೆ ಥರ ಆದರೆ ಅವಾಗೇನಾಗುತ್ತೆ, ಹದ ಬಂದಿದೆ ಅಂತ. ಅಲ್ಲಿ ತನಕ ನೀವು ಒಂದೊಂದೇ ಸ್ಪೂನ್ ಬೆಣ್ಣೆ ಹಾಕ್ತಾ ಕಲಿಸ್ತಾ ಹೋಗಬೇಕು, ನೀರು ದಯವಿಟ್ಟು ನೀರು ಹಾಕಬೇಡಿ, ಬೆಣ್ಣೆ ಹಾಕಿ ಕಲಸಿ ಹಿಟ್ಟು ಉಂಡೆ ಥರ ಮುಟ್ಟಿ ನೋಡಿದರೆ ಉಂಡೆ ಕಟ್ಟಿರೋ ಉಂಡೆ ಥರ, ಅಂದರೆ ಪೂರ್ತಿ ಉಂಡೆ ಅಲ್ಲ, ಹಿಂಗೆ ಮುಟ್ಟಿಗೆ ಇಟ್ಕೊಂಡ್ರೆ ಅದು ಬಿಡಿಬಿಡಿ ಆಗಬಾರ್ದು, ಅಂದರೆ ಅಳ್ಕೋಬಾರ್ದು, ಇಟ್ಕೊಂಡಿದ್ದು ಹಾಗೆ ಇರಬೇಕು. ಅದ ಥರ ನೀವು ಮಾಡಿಕೊಂಡು ಅದನ್ನು ಕಲಿಸ್ಕೋಬೇಕು. ಯಾವಾಗ ಮುಟ್ಟಿಗೆ ಆಯಿತು ಅಂದರೆ ಗಟ್ಟಿ ಆಯಿತು, ಇದನ್ನು ಉಂಡೆ ಥರ ಆಯಿತು ಕಟ್ಟಕ್ಕೆ ಬರುತ್ತೆ ಅನ್ನೋ ಟೈಮಲ್ಲಿ, ಆವಾಗೇನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಿಟ್ಟನ್ನು ನಾವು ಚಕ್ಕಿ ಉರುಳಿಕ್ಕೆ ತುಂಬುವಷ್ಟು ಹದದಲ್ಲಿ, ಅಂದರೆ ತೀರಾ ಗಟ್ಟಿನೂ ಅಲ್ಲ ತೀರಾ ಇದನ್ನೂ ಅಲ್ಲ, ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನು ಚೆನ್ನಾಗಿ ಕಲಸ್ಕೊಂಡು 1-10 ನಿಮಿಷ ಮುಚ್ಚಿಡಬೇಕು. ಅಂದರೆ ನಾವು ಹಾಕಿದ ಪದಾರ್ಥಗಳು ಎಲ್ಲ ಹಿಟ್ಟಲ್ಲೂ ಮಿಕ್ಸ್ ಆಗಿ ಸೇರೋ ತನಕ ಅದು ಚೆನ್ನಾಗಿ ಕೂಡ್ಕೊಳುತ್ತೆ. ಈ ಕಡೆ ಒಂದು ಬಾಂಡ್ಲಿನಲ್ಲಿ ಬಿಸಿ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ನಂತರ ಚಕ್ಕಲಿ ಉರುಳಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಒಳಗೆ ಮತ್ತು ಒಳಗಡೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಆ ಚಕ್ಕಲಿ ಉರುಳಲ್ಲಿ ಒಂದು 5-6 ಥರ ಪ್ಲೇಟ್ ಇರುತ್ತೆ, ಆದರೆ ಇದ್ರದ್ದೇ ಒಂದು ಸ್ಟಾರ್ ಥರ ಒಂದು ಪ್ಲೇಟ್ ಬರುತ್ತೆ, ಅದು ಚಕ್ಕಲಿ ಪ್ಲೇಟು ಅಂತ, ಅದನ್ನು ಹಾಕ್ಕೊಂಡು ಆಮೇಲೆ ನಾವೇನು ಕಲಸಿರ್ತೀವಲ್ಲ ಹಿಟ್ಟನ್ನ ಅದರೊಳಗೆ ಹಾಕಿ ಎಣ್ಣೆನಲ್ಲಿ ಡೈರೆಕ್ಟಾಗಿ ಮಾಡಿ, ಯಾಕಂದರೆ ನಾವು ಬೆಣ್ಣೆ ಮುರುಕು ಅನ್ನೋದ್ರಿಂದ ಅದು ನಮಗೇನು ರೌಂಡಾಗಿ ಬರಬೇಕಾಗಿಲ್ಲ, ಪೀಸ್ ಪೀಸಾಗಿ ಬಂದ್ರೂ ಓಕೆ ಹೌದಾ. ಅವಾಗೇನು ಮಾಡ್ತೀರ, ಬೆಣ್ಣೆ ಅದನ್ನು ಎಣ್ಣೆನಲ್ಲಿ ಪ್ರೆಸ್ ಮಾಡಿ, ಸ್ಟೌವ್ನ ಸ್ವಲ್ಪ ಸ್ಲೋ ಮಾಡಿಕೊಂಡು ಎಣ್ಣೆನಲ್ಲಿ ಪ್ರೆಸ್ ಮಾಡಿ ಆಮೇಲೆ ತೆಗೆದು ಅದನ್ನು ಸ್ವಲ್ಪ ಹಿಂದೆ ಮುಂದೆ ಫ್ರೈ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಅಂದರೆ ಸ್ವಲ್ಪ ಗರಿಗರಿ ಆಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ತೆಗೆದು ಆಮೇಲೆ ತೆಗೀರಿ. ಇದನ್ನು ಒಂದು ಡಬ್ಬದಲ್ಲಿ ನೀವು ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಮಕ್ಕಳು ಸಾಯಂಕಾಲ ಟೈಮು ಅಥವಾ ಯಾರೋ ನೆಂಟರು ಮನೆಗೆ ಬಂದಾಗೋ, ನೀವು ದಿಢೀರಂತ ಹೋಗಿ ಬೇಕರಿ ಮುಂದೆ ತಂದು ಬೇಕರಿ ಹತ್ರ ನಿಂತ್ಕೊಂಡು ತಂದು ಕೊಡೋದಕ್ಕಿಂತ ಮನೆಯಲ್ಲಿ ರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿ ನೀವು ಇದನ್ನು ಮಾಡಿಕೊಡ್ಬೋದು. ಏನಕ್ಕೆ ಆರೋಗ್ಯ ಅಂತಂದರೆ ಬೇಕರಿಯವರು ಇದೇ ಪದ್ಧತಿಯಲ್ಲೆಲ್ಲ ಮಾಡ್ಬೋದು, ಅದು ಸಮಸ್ಯೆ ಅಲ್ಲ ನಮಗೆ. ಆದರೆ ಬೇಕರಿನಲ್ಲಿ ಬೆಳೆಸ್ತಕ್ಕಂಥ ಎಣ್ಣೆಗಳಿದೆಯಲ್ಲ ಅದು ಅಷ್ಟೊಂದು ಆರೋಗ್ಯವಾದ ಒಳ್ಳೇದಲ್ಲ. ನಾವೇನು ಮಾಡ್ತೀವಿ, ಒಂದು ಎಣ್ಣೆನ ಒಂದು ಸತೆ ಬಳಸಿಬಿಟ್ಟು ತೆಗೆದ್ಬಿಡ್ತೀವಿ, ಅವ್ರು ಹಾಗಲ್ಲ, ಅದನ್ನು ತಿಂಗಳಂಗಟ್ಲೆ ಅದೇ ಎಣ್ಣೆಗೆ ಇನ್ನೊಂದು ಸ್ವಲ್ಪ ಹಾಕೋದು, ಮತ್ತೆ ಕರಿಯೋದು, ಮತ್ತೆ ಸ್ವಲ್ಪ ಎಣ್ಣೆ ಹಾಕೋದು, ಕರಿಯೋದು, ಈ ಥರ ಮಾಡೋದ್ರಿಂದ ಅಲ್ಲಿ ಕೆಲವೊಂದು ವಿಷದಕಾರಿ ಅಂಶಗಳು ಇರುತ್ತೆ. ಅಂಥ ತಿಂಡಿಗಳನ್ನ ನಾವು ತಿಂದರೆ ನಮ್ಮ ಆರೋಗ್ಯ ಕೆಡುತ್ತೆ. ಅದಕ್ಕಾಗಿ ಮಕ್ಕಳಿಗೆ ಆರೋಗ್ಯಕರವಾಗಿ ತಿಂಡಿ ಮಾಡಿಕೊಡ್ಬೇಕಂದ್ರೆ ಇದು ಬೆಣ್ಣೆ ಮುರುಕು ಚೆನ್ನಾಗಿರುತ್ತೆ, ಮಾಡ್ಬೋದು ನೀವು ಮನೆಯಲ್ಲೇ ಇಟ್ಕೊಂಡ್ರೆ ತುಂಬ ರುಚಿ ಬರುತ್ತೆ. ಯಾವ ಬೇಕರಿಗಳಲ್ಲೂ ಸಿಗಲ್ಲ ಅಷ್ಟು ರುಚಿಕರವಾಗಿರುತ್ತೆ, ತಿಂಗಳಂಗಟ್ಲೆ ಇಟ್ಟರು ಕೆಡಲ್ಲ. ಈ ನಾವು ಅಳತೆನ ನೀವು ಹೆಚ್ಚಿಗೆ ಬೇಕು ಅಂದರೆ 4 ಕಪ್ಪು ಅಕ್ಕಿ ಹಿಟ್ಟು ತಗೊಳ್ಳಿ, 1 ಕಪ್ಪು ಉರುಗಡಲೆ ಹಿಟ್ಟು ತಗೊಳ್ಳಿ, ಕಲಸಿ ಮಾಡಿ ತಿಂಡಿ, ಮಕ್ಕಳನ್ನ ಆರೋಗ್ಯ ಕಾಪಾಡಿ. ಇದು ಒಂದು ಆಯಿತು ಸೋತ್ರಗಳೇ. ಇನ್ನೊಂದಿದೆ ಏನಂದರೆ ಬೆಳಗ್ಗೆ ತಿಂಡಿ ಏನು ಮಾಡಬೇಕು, ಮಕ್ಕಳಿಗೆ ತಿಂಡಿ ಏನು ಕೊಡಬೇಕು. ಈಗ ಏನು ಮಾಡ್ತಾವೆ ಅವರ ಮಕ್ಕಳು, ವೆರೈಟಿ ವೆರೈಟಿ ತಿಂಡಿ ಕೇಳ್ತಾವೆ. ಇವತ್ತು ಮಾಡಿದ ಚಿತ್ರಾನ್ನ ಮಾಡಿದ್ದು, ನಾಳೆ ನೀವು ಚಿತ್ರಾನ್ನ ಮಾಡಿ, ಹೋಗಮ್ಮ ತಿನ್ನಲ್ಲ ಇನ್ನೇದು ಕೊಟ್ಟಿದ್ಯಾ ಕೊಡಲ್ಲ ಹೋಗೋ ಅಂತಾರೆ, ತಿನ್ನಲ್ಲ ಅಂತಾರೆ. ಅದಕ್ಕೆ ಏನು ಮಾಡಿ ಅಂದರೆ ಸಡನ್ನಾಗಿ ನಿಮಗೆ ಸಿಗುವಂಥವು ಮನೆಯಲ್ಲಿ ಯಾವ ಹಿಟ್ಟಿರುತ್ತೆ ನೋಡಿ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಬೋಂಡಾ ಹಿಟ್ಟು ಇಂಥವು ಹಿಟ್ಟುಗಳಿದ್ರೆ ಅವು ಕೆಟ್ಟು ಹೋಗೋಕ್ಕಿಂತ ಮುಂಚೆನೆ ನಾವು ಯೂಸ್ ಮಾಡಬೇಕು ಅಂದರೆ ಅದನ್ನು ಮೂರು ಹಿಟ್ಟನ್ನು ಅಕ್ಕಿ ಹಿಟ್ಟು ತಗೊಳ್ಳಿ, ಅಕ್ಕಿ ಹಿಟ್ಟು ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟು ತಗೊಳ್ಳಿ, ಸ್ವಲ್ಪ ಬೋಂಡದ ಹಿಟ್ಟು ತಗೊಳ್ಳಿ, ಚೆನ್ನಾಗಿ ಕಲಸಿ ಕಲಸಾದ್ಮೇಲೆ ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ ಉಪ್ಪು, ಸ್ವಲ್ಪ ಇಂಗಿನ ಪೌಡ್ರ್ ಹಾಕಿ ಅದಕ್ಕೆ ಬಿಸ್ತೀರ ಹಾಕೋದೇನು ಬೇಡ, ಹಾಗೇನೆ ಅದನ್ನು ಕಲಸಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ರೊಟ್ಟಿ ಥರ ತಟ್ಟಿ ಹಂಚಿಗೆ ಹಾಕ್ತಾರೆ, ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಒಂದು ಸ್ವಲ್ಪ ನೀರಾಗಿ ಕಲಸ್ಕೊಂಡು ಹಂಚಿನ ಮೇಲೆ ಬಳೀತಾರೆ. ನಿಮಗೆ ಯಾವುದು ನಿಮಗೆ ಉಪಯೋಗ ಆಗುತ್ತೆ, ಯಾವುದು ನಿಮಗೆ ಬರುತ್ತೆ, ಹಂಚಿನಲ್ಲಾರಾದರೂ ಹಾಕ್ಕೊಂಡು ತಟ್ಟಿ ಬಟ್ಟೆ ಮೇಲೂ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಪ್ಲಾಸ್ಟಿಕ್ ಪೇಪರ್ ಮೇಲೆ ತಟ್ಟಿ ಮತ್ತೆ ನಾವು ಕೈಲಿ ತೆಗೆದು ಹಾಕೋದಕ್ಕಿಂತ ಒಂದು ಕಾಟನ್ ಬಟ್ಟೆ ಅಂತ ತಗೊಳ್ಳಿ, ಕಾಟನ್ ಬಟ್ಟೆ

0: ತಗೊಂಡು, ಅದು ಪಂಚೆ ಬಟ್ಟೆ ಇರುತ್ತಲ್ಲ ಅದನ್ನ ತಗೊಂಡು ನೀರಲ್ಲಿ ಅದನ್ನ ನೆನೆಸಿ ತೆಗೆದು ಆ ಬಟ್ಟೆ ಮೇಲೆ ಹಿಟ್ಟಾಕಿ ಚೆನ್ನಾಗಿ ತೆಳ್ಳಗೆ ತಟ್ಟಿ ಬಟ್ಟೆ ಸಮೇತ ಎತ್ತಿಬಿಟ್ಟು ನೀವು ಹಂಚಿನ ಮೇಲೆ ಹಾಕಿ, ಸ್ವಲ್ಪ ಹೊತ್ತು ಬಿಟ್ಟರೆ ಆ ಬಟ್ಟೆ ಎಳರಿಯ ಬಟ್ಟೆ ದಂತಾನೆ ಬರುತ್ತೆ. ಹಾಗಾಗಿ ಎಷ್ಟು ತೆಳ್ಳಗೆ ಬೇಕಾದ್ರೆ ನೀವು ಅಷ್ಟು ತೆಳ್ಳಗೆ ರೊಟ್ಟಿನ ಮಾಡ್ಕೋಬೋದು. ಮಕ್ಳಿಗೆ ಇಷ್ಟವಾಗುತ್ತೆ. ವಾರಕ್ಕೆ ಒಂದ್ಸತಿ ಹಿಂಗೆ ಮಾಡಿಕೊಟ್ರೆ ಮಕ್ಕಳು ಆರೋಗ್ಯನೂ ಚೆನ್ನಾಗಿರುತ್ತೆ, ಮಕ್ಕಳು ಖುಷಿಯಾಗಿ ತಿಂತಾರೆ. ಇದಕ್ಕೆ ಚಟ್ನಿ ಬೇಕಾದ್ರೆ ಚಟ್ನಿ ಕೊಡಿ, ಇಲ್ಲ ಪಲ್ಯ ಯಾವುದರ ಮನೆಯಲ್ಲಿ ಇದ್ದರೆ ಪಲ್ಯ ಕೊಡಿ, ಇಲ್ಲ ಚಟ್ನಿ ಪೌಡ್ರ್ ಇದ್ದರೆ ಚಟ್ನಿ ಪೌಡ್ರ್ ಕೊಡಿ. ಯಾವುದೂ ಸಿಗಲಿಲ್ವೋ ಕೊಡಿ ಮೊಸರು. ಮೊಸರಲ್ಲಿ ಸ್ವಲ್ಪ ಎದ್ಕೊಂಡು ತಿಂದ್ರೆ ತುಂಬ ಟೇಸ್ಟ್ ಆಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟವಾಗುತ್ತೆ. ಕೇಳುಗರೆ, ಇದನ್ನು ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ನೀವು ಮಾಡಿಬಿಟ್ಟು ನಮಗೆ ತಿಳಿಸಿ ಹೇಗಾಗಿದೆ ಅಂತ. ಇಂಥ ಅನೇಕ ವಿಷಯಗಳನ್ನು ನೀವು ಪದೇ ಪದೇ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸಣ್ಣ ಸಣ್ಣ ವಿಷಯಗಳು ಅಂದರೆ ಮನೆಯಲ್ಲೇ ಇರತಕ್ಕಂಥ ವಸ್ತುಗಳನ್ನು ತಗೊಂಡು ಸುರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿ ಮಕ್ಕಳಿಗೆ ಇಷ್ಟವಾಗುವಂಥ ತಿಂಡಿಗಳನ್ನ ಮಾಡೋವಂಥದನ್ನ ನಾನು ನಿಮಗೆ ಅವಾಗವಾಗ ಹೇಳ್ಕೊಡ್ತಾ ಇರ್ತೀನಿ. ನೀವು ಆರಾಮಾಗಿ ಮಾಡ್ಬೋದು. ಎಲ್ಲಿ ಬೇರೆ ಬೇರೆ ಕಡೆ ಹೋಗಿ ಅಜಿನಮೋಟೋ ಅಂತೆ ಅದಂತೆ ಇದಂತೆ ರುಚಿ ಪೌಡ್ರ್ ಅಂತೆ ಅವೆಲ್ಲ ಬೇಡ. ನಮಗೆ ಮನೇಲಿ ಏನು ಸಿಗುತ್ತೋ ಅದನ್ನೇ ಮಾಡ್ಬೋದು. ಮಾಡ್ತಿರಲ್ವಾ? ಓಕೆ, ನಮಸ್ತೆ.
1: ಇದುವರೆಗೂ ಕೇಳಿದರಲ್ಲವೇ ಶ್ರೀಮತಿ ಸುಭಾಷಿಣಿ ಅವರು ರುಚಿಕರವಾದಂತಹ ಬೆಣ್ಣೆ ಮುರುಕು ಯಾವ ರೀತಿ ತಯಾರಿಸುವುದರ ಬಗ್ಗೆ, ಮತ್ತೆ ಮಸಾಲೆ ರೊಟ್ಟಿಯ ಬಗ್ಗೆ ಯಾವ ರೀತಿ ತಯಾರಿಸುವುದು, ಅದರ ಉಪಯೋಗಗಳೇನು ಅಂತ, ಮತ್ತೆ ಗೋಬಿ ಪ್ಯಾನ್ ಆಗಿರೋದ್ರ ಬಗ್ಗೆ ಕೂಡ ನಮ್ಮ ಪ್ರೀತಿಯ ಕೇಳುಗರಿಗೆ ತುಂಬಾ ಅರ್ಥಪೂರ್ಣವಾಗಿ ಸೊಗಸಾಗಿ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣವೇ. ಧನ್ಯವಾದಗಳು ಮೇಡಮ್. ಮತ್ತೊಂದು ಸಂಚಿಕೆಯಲ್ಲಿ, ಮುಂದೊಂದು ದಿನ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಹೀಗೆ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ 90.4 MHz FM ನಲ್ಲಿ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: Hello friends, you are listening to Nama Dwani Samudaya Radio Station, Budikote, 90.4 MHz. For more information, contact 0815325699.

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in. ಸೂರ್ಯಘರ್.
1: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ ಬುದ್ಧಿಕೋಟೆ.
2: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
4: ಸೂರ್ಯಘರ್.
5: ನಮ್ಮ ನಾಲ್ಕು ತರಂಗ ಬುದ್ಧಿಕೋಟೆ.
6: ನಮ್ಮ ಕನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗ ಬುದ್ಧಿಕೋಟೆ.
7: ಸೇರ

0: ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ, ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.
1: ಕೇಳುತ್ತಿದ್ದೀರಾ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ಬೂದಿಕೋಟೆ 90.4 ತರಂಗಾಂತರಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0815325699.
2: ನಿಲಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ಪ್ರೀತಿಯ ಕೇಳುಗರೇ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

ಪ್ರೀತಿಯ ಕತೆ. ಈಗಾಗಲೇ ಅರ್ಥ ಆಗಿರುತ್ತೆ ನಾನು ಯಾವ ಕಥೆಯನ್ನು ನಿಮ್ಮ ಹತ್ರ ಹೇಳ ಬಯಸ್ತಿದ್ದೇನೆ ಅಂತ. ಪ್ರೀತಿಯ ಕತೆ ಅಂದರೆ ಪ್ರೇಮದ ಬಗ್ಗೆ ಒಂದು ಕತೆ. ಈ ಕತೆಯ ಶೀರ್ಷ ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಸುಮತಿ.

ನಿಮ್ಮ ಸುಮತಿ ಕ್ಯಾಸಂಬಳ್ಳಿ ಮಾಡುವ ನಮಸ್ಕಾರ. ನನ್ನ ಹೆಸರು ಸುಮತಿ ಕ್ಯಾಸಂಬಳ್ಳಿ, ವೃತ್ತಿಯಲ್ಲಿ ಪಿಯು ಕಾಲೇಜ್ ಉಪನ್ಯಾಸಕಿ. ಈ ದಿನ ನಾನು ನಿಮಗೊಂದು ಕಥೆಯನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಕಥೆಯನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ

ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಸುಮತಿ ಕ್ಯಾಸಂಬಳಿ ಮಾಡುವ ನಮಸ್ಕಾರ. ನನ್ನ ಹೆಸರು ಸುಮತಿ. ಕ್ಯಾಸಂಬಳಿ ವೃತ್ತಿಯಲ್ಲಿ ಪಿಯು ಕಾಲೇಜ್ ಉಪನ್ಯಾಸಕಿ. ಈ ದಿನ ನಾನು ನಿಮಗೊಂದು ಕಥೆಯನ್ನ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಕತೆ ಬಂದ್ಬಿಟ್ಟು ತುಂಬಾ ದೊಡ್ಡದೇನೂ ಅಲ್ಲ, ತುಂಬಾ ಚಿಕ್ಕ ಮತ್ತೆ ಪುಟ್ಟ ಕತೆ. ಆದ್ರೆ ಕತೆ ಅದ್ಭುತವಾದ ಒಂದು ಕತೆ. ಕತೆಯ ಶೀರ್ಷಿಕೆಯನ್ನ ನೋಡಿದಾಗ ಪ್ರೀತಿಯ ಕತೆ ಈಗಾಗಲೇ ಅರ್ಥ. ನಾನು ಯಾವ ಕಥೆಯನ್ನ ನಿಮ್ಮ ಹತ್ರ ಹೇಳಬಯಸ್ತಿದ್ದೇನೆ ಅಂತ. ಪ್ರೀತಿಯ ಕತೆ ಅಂದ್ರೆ ಪ್ರೇಮದ ಬಗ್ಗೆ ಒಂದು ಕತೆ. ಬಯಸ್ತಿದ್ದೇನೆ ಅಂತ ಪ್ರೀತಿಯ ಕತೆ ಅಂದ್ರೆ